ಇಂದು ಗುರುವಾರ, 1948 ರಾಶೇಷಕ ವರ್ಷ, ಆಷಾಢ ಮಾಸದ 25 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 16 ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 5:58:29. 225.5 ಮೀಟರ್, 1089 ಕಿಲೋಹರ್ಟ್ಸ್ ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡಿನ 100.3 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರೆ, ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

ಎಂ ವೆಂಕಟೇಶ್ ಕುಮಾರ್ ಧ್ವನಿಯಲ್ಲಿ ಹರಪನಹಳ್ಳಿ ಭೀಮವ್ವ ಅವರ ರಚನೆಯನ್ನ ಕೇಳಿದರೆ. ಈಗ ಕೇಳಿ ಎಂ ಕೆ ಜಯಶ್ರೀ ಮತ್ತು ಶ್ರೀರಕ್ಷ ಅರವಿಂದ ಹಾಡಿರುವ ಕವಿ ಪರಮದೇವರ ರಚನೆ ಗಜಮುಖದವಗೆ ಗಣಪಗೆ.

0: ವಂದನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಚಿಂತನ ಸೀತಾರಾಮ ಕೇವಳ ಅವರಿಂದ.
1: ಪರಿಯನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಅದು ಗೌರವ ಶಿಷ್ಟಾಚಾರಗಳ ಒಂದು ಭಾಗ. ಈ ಯಜಮಾನ ಎನ್ನುವ ಪದವು ನಮ್ಮ ಪೂರ್ವ ಪರಂಪರೆಯಲ್ಲಿ ಢಾಳಾಗಿ ಉಪಯೋಗವಾಗುತ್ತಿತ್ತು. ಈ ಪದದ ಅರ್ಥವನ್ನು ಅರ್ಥೈಸಿದರೆ ಒಂದು ವಸ್ತು, ವ್ಯವಸ್ಥೆ, ಸನ್ನಿವೇಶಗಳ ಮಾಲೀಕ ಎಂಬುದು ವೇದ್ಯವಾಗುತ್ತದೆ. ಈ ಯಜಮಾನಿಕೆ ಓರ್ವ ವ್ಯಕ್ತಿಗೆ ಲಭಿಸುವುದು ಹೇಗೆ ಎಂಬುದನ್ನು ನೋಡಿದರೆ ಭೌತಿಕ ಮತ್ತು ಬೌದ್ಧಿಕ ಮಾಲೀಕತ್ವ ಮುಖ್ಯ ಮಾನದಂಡವಾಗುತ್ತದೆ. ಇಲ್ಲಿ ನನ್ನ ಗಮನ ಹೊರಳುವುದು ಬೌದ್ಧಿಕ ಯಾಜಮಾನ್ಯದ ಕಡೆಗೆ. ಭೌತಿಕ ಯಾಜಮಾನ್ಯ ತುಸು ಸುಲಭವಾಗಿ ಲಭಿಸಬಹುದೇನೋ, ಆದರೆ ಬೌದ್ಧಿಕ ಯಾಜಮಾನ್ಯದ ಗಳಿಕೆ ತುಸು ತ್ರಾಸದಾಯಕವಾದುದೇ ಸರಿ. ನನ್ನ ಬಾಲ್ಯದ ನೆನಪಾಗುತ್ತದೆ. ನಮ್ಮ ಹಳ್ಳಿಯಲ್ಲಿ ಶಿಕ್ಷಕರಿದ್ದರು. ಅವರಿಗೆ ಊರಿಗೆ ಊರೇ ವಿಶೇಷ ಗೌರವ ನೀಡುತ್ತಿತ್ತು. ಅವರು ದಾರಿಯಲ್ಲಿ ಸಾಗಿ ಬರುತ್ತಿದ್ದರೆ ಇತರರು ಬದಿಗೆ ಸರಿದು ಅವರಿಗೆ ನಮಸ್ಕರಿಸಿ ಹಾದಿ ಮಾಡಿ ಕೊಡುತ್ತಿದ್ದರು. ಅವರನ್ನು ನೋಡಿದಾಗ ನನಗೆ ಅನ್ನಿಸುತ್ತಿತ್ತು ನಾನೂ ಶಿಕ್ಷಕನಾಗಬೇಕು ಎಂದು. ನಾನು ಅದೇ ಆದೆ ಕೂಡ. ಆದರೆ ಆ ಶಿಕ್ಷಕರಿಗೆ ಸಿಗುತ್ತಿದ್ದ ಪ್ರಮಾಣದ ಮಾನ್ಯತೆ ಪ್ರಾಮುಖ್ಯತೆ ನನಗೆ ಸಿಗಲಿಲ್ಲ ಎಂಬುದು ನನ್ನ ಹತಾಶೆಯ ಮಾತಲ್ಲ. ಬದಲಾಗಿ ನಾನು ವಿಶ್ಲೇಷಿಸಿದಾಗ ನನಗೆ ಅರಿವಾದ ಸತ್ಯ ಎಂದರೆ ಬೌದ್ಧಿಕ ಯಾಜಮಾನ್ಯ. ನಾನು ಹೇಳಿದ ಆ ಶಿಕ್ಷಕರು ಊರಿನ ಮರ್ಯಾದೆ ಪಡೆಯಲು ಕಾರಣವಾಗಿದ್ದು ಅವರ ಬೌದ್ಧಿಕ ಶ್ರೀಮಂತಿಕೆ. ನಮ್ಮ ಹಳ್ಳಿಯಲ್ಲಿ ಕೃಷಿ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ,

0: ಮರಮಟ್ಟುಗಳ ಅಳತೆ, ಮಣ್ಣು ಕಲ್ಲು ಕೆಲಸಗಳ ಅಳತೆ, ಸಮಾರಂಭಗಳನ್ನು ಏರ್ಪಡಿಸಲು ಉತ್ತಮ ದಿನ ನಕ್ಷತ್ರ ತಿಥಿಗಳ ಮಾಹಿತಿ, ಈರುವರ ನಡುವೆ ಕಲಹಗಳು ಉಂಟಾದರೆ ರಾಜಿ ಪಂಚಾಯತಿಗೆ ಮಾಡಿ ಮುಗಿಸುವ ರೀತಿ, ಪ್ರಚಲಿತ ವಿದ್ಯಮಾನಗಳು ಮತ್ತು ಲೋಕದ ಸುದ್ದಿಗಳನ್ನು ಪತ್ರಿಕೆ ಮತ್ತು ರೇಡಿಯೋಗಳ ಮೂಲಕ ತಿಳಿದು ಕಲಿತು ಊರ ಜನರಿಗೆ ಹಂಚಿ ಜಾಗೃತಿ ಮೂಡಿಸುವ ನಿಸ್ವಾರ್ಥ ಕಾಯಕ, ಜೊತೆಗೆ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನಗಳಲ್ಲಿ ಶಿಸ್ತು, ಸಮಯಪಾಲನೆ, ಧರ್ಮಪಾಲನೆಗಳ ಅನುಷ್ಠಾನ ಹೀಗೆ ಬೆಳೆಯುತ್ತದೆ ವಿವಿಧ ಅಂಶಗಳ ಪಟ್ಟಿ. ಇಂತಹ ಬಹುಮುಖಿ ಜ್ಞಾನ ಭಂಡಾರವೇ ಆಗಿದ್ದ ಕಾರಣಕ್ಕಾಗಿ ಅವರಿಗೆ ಊರ ಮಾನ್ಯತೆ, ಗೌರವ, ಪ್ರಾಶಸ್ತ್ಯಗಳು ದೊರೆಯುತ್ತಿದ್ದವು ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಯಾರೂ ಕದಿಯಲಾಗದ ಸಂಪತ್ತೆಂದರೆ ಅದು ವಿದ್ಯೆ ಮಾತ್ರ ಎಂದು ನನ್ನಪ್ಪ ಪದೇ ಪದೇ ಹೇಳುತ್ತಿದ್ದದ್ದು ನನಗೆ ಆಗ ಅರಿವಾಗಿರಲಿಲ್ಲ. ಈಗ ಅದರ ಸಾರಸತ್ವಗಳನ್ನು ನಾನು ಸ್ಪಷ್ಟವಾಗಿ ಗಮನಿಸುತ್ತೇನೆ. ಅಂದು ಊರಿಗೊಬ್ಬ ಇದ್ದ ಆ ಶಿಕ್ಷಕರಂತಹ ಸಂಖ್ಯೆ ಇಂದು ಕೇರಿ ಕೇರಿಗಳಲ್ಲಿ ಅನೇಕವಿವೆ. ಆದರೆ ಅವರ ಬೌದ್ಧಿಕ ಸಾರ ಭಿನ್ನವಾಗಿದೆ ಅಷ್ಟೆ. ಏನಿದ್ದರೂ ಇಂದಿಗೂ ಬೌದ್ಧಿಕತೆ ತನ್ನ ಶ್ರೇಷ್ಠತೆ, ಪಾರಮ್ಯಗಳನ್ನು ಉಳಿಸಿಕೊಂಡಿರುವುದು ಸುಳ್ಳಲ್ಲ. ಇಂದು ಛಾಯಾಗ್ರಹಣ ಬಲ್ಲ ಅನೇಕರಿದ್ದರೂ ನಾವು ಯಾವುದೋ ಒಂದು ಛಾಯಾಗ್ರಾಹಕನನ್ನೇ ಆಯುತ್ತೇವೆ, ಕಾಯುತ್ತೇವೆ. ಕಂಪ್ಯೂಟರ್ ಟೈಪಿಸ್ಟ್ಗಳು ಅನೇಕರಿದ್ದರೂ ನಾವು ಒಂದು ಟೈಪಿಸ್ಟನ್ನು ಹುಡುಕುತ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ಶಿಕ್ಷಕರು ಆಗಮಿಸಿ ನಿರ್ಗಮಿಸಿದ್ದರೂ ಸಹ ಇಂದಿಗೂ ಒಬ್ಬ ಅಥವಾ ಕೆಲವೇ ಶಿಕ್ಷಕರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಅವರು ನೀಡಿದ ಜ್ಞಾನಾಮೃತವನ್ನು ಬಳಸಿಕೊಳ್ಳುತ್ತೇವೆ. ಏಕೆ ಹೀಗೆ ನಾವು ಆಯುತ್ತೇವೆ? ಇದಕ್ಕೆ ಉತ್ತರವೇ ಬೌದ್ಧಿಕ ಯಾಜಮಾನ್ಯ. ಅನ್ಯರಿಗಿಲ್ಲದ ಚಿತ್ತ ಶ್ರೀಮಂತಿಕೆ ಇಂತಹ ಕೆಲವೇ ಕೆಲವು ಜನರಿಗೆ ಇರುವ ಕಾರಣಕ್ಕಾಗಿ ಅವರು ನಮಗೆ ಪ್ರಾಮುಖ್ಯರಾಗುತ್ತಾರೆ. ಈ ಪ್ರಾಮುಖ್ಯತೆಯ ಮೂಲಕವೇ ಬೌದ್ಧಿಕ ಸಂಪತ್ತಿನ ಯಜಮಾನರು ಅವರಾಗಿರುವುದಾಗಿದೆ. ಆದ್ದರಿಂದ ನಾವೂ ಯಜಮಾನರಾಗಬೇಕಿದೆ. ಭೌತಿಕ ಸಂಪತ್ತಿನದ್ದಲ್ಲ, ಬದಲಾಗಿ ಬೌದ್ಧಿಕ ಸಂಪತ್ತಿನದು. ಜ್ಞಾನವೇ ಮಿಗಿಲು, ಅದರ ಯಾಜಮಾನ್ಯವಿದ್ದವರಿಗೆ ಮಿತಿ ಮುಗಿಲು.
1: ಸೀತಾರಾಮ ಕೇವಳ ಅವರಿಂದ ಚಿಂತನ ಕೇಳಿದರೆ. ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶಿಯೋಪನಾಯಕ UAHS ನೈಗಿಲೆ ಮಿಡಿತ. ಪ್ರಾಯೋಜಕರು ಕೆಳದೇಶಿಯೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಸಹನಾ ಶಂಕರೆ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ. ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನೆಯಲ್ಲಿ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 8:30 ಚಿತ್ರಗೀತೆಗಳು. 9:00 ಸುಗಮ ಸಂಗೀತದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:20 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:00 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ವಾದನ, ರಾಗ್ ಕಲ್ಯಾಣಿ ಬಿಲಾವಲ್. 12:05 ವನಿತಾ ವಿಹಾರ. ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:30 ಆರೋಗ್ಯ ಕಾರ್ಯಕ್ರಮ. ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಪರಿಚಯ. ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯದಲ್ಲಿ ಫಯಾಜ್ ಖಾನ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ.

ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ರಘುಪರ್ವ ಹಾಗೂ ವಸಂತಿ ಅವರಿಂದ ಬ್ರಹ್ಮ ಬೈದರ್ಕಳ ಪಾಡ್ತನ. 5:30ಕ್ಕೆ ಯುವವಾಣಿಯಲ್ಲಿ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ, ಆತ್ರೇಯ

0: ಗಂಗಾಧರ್ ಅವರಿಂದ ಹಿಂದೂಸ್ತಾನಿ ಗಾಯನ ಮತ್ತು ಅನನ್ಯ ಅವರಿಂದ ಸ್ವರಚಿತ ಕವನಗಳ ವಾಚನ. 6 ಗಂಟೆಗೆ ತುಳು ಸುದ್ದಿಸಾರಾಂಶ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ. 6:50ಕ್ಕೆ ಕೇಳುವಿರಿ ಕಿಸಾನ್ ವಾಣಿ. ಜಪಾನಿನ ಕೊಕೆಡಮಾ ಮಾದರಿಯ ಹೂದೋಟ ಕೃಷಿಯ ಕುರಿತು ಬೆಳ್ಳಾರಿಯ ಅಂಜಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00ಗೆ ಸುಗಮ ಸಂಗೀತ ಪ್ರಸಾರವಾಗಲಿದೆ. 8:15ಕ್ಕೆ ಒಡಿಸ್ಸಾದ ಪುರಿ ಜಗನ್ನಾಥ ಸ್ವಾಮಿಯ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಕುರಿತು ಪೂರ್ವಭಾವಿ ಕಾರ್ಯಕ್ರಮದ ದೆಹಲಿ ಕೇಂದ್ರದಿಂದ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ, ಟಾಕ್ ಬೈ ಮಾರ್ಕ್ಷರ. ತೂಗು ಸೇತುವೆ ಸರದಾರ ಖ್ಯಾತಿಯ ಡಾಕ್ಟರ್ ಗಿರೀಶ್ ಭಾರದ್ವಾಜ ಅವರ ಸಮಾಜ ಸೇವೆ, ಈ ಕುರಿತು ಭಾಷಣ. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಕನ್ನಡ ಭಾರತಿ. 10:00ಗೆ ಶಾಸ್ತ್ರೀಯ ಸಂಗೀತ, ಆರ್ ಕೆ ಶ್ರೀಕಂಠನ್ ಅವರಿಂದ ಹಾಡುಗಾರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಡಿಸಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
6: ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಅವಿನಾಶ್, ಅಂತಿಮ ಕೃಷಿ ವಿದ್ಯಾರ್ಥಿ, ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿಯಿಂದ ಮಾತಾಡುತ್ತಿದ್ದೀನಿ. ಇವತ್ತು ನಾವು ಪಂಚಗವ್ಯವನ್ನು ಹೇಗೆ ತಯಾರಿಸಬೇಕೆಂದು ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಪಂಚಗವ್ಯವು ಹಸುವಿನ ಸಗಣಿ ಮತ್ತು ಹಾಲು ಮೊಸರು ತುಪ್ಪದಿಂದ ಮಾಡಲ್ಪಟ್ಟ ಒಂದು ಅತ್ಯಂತ ಶಕ್ತಿಶಾಲಿ ಸಾವಯವ ಗೊಬ್ಬರ ಮತ್ತು ಕೀಟನಾಶಕವಾಗಿದೆ. ಇದನ್ನು ಸಸ್ಯಗಳಿಗೆ ಹೇಗೆ ಉಪಯೋಗಿಸುತ್ತಾರೆ ಅಂದರೆ, ಮಣ್ಣಿನ ಫಲವತ್ತತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ಬಳಸ್ತಾರೆ. ಇದನ್ನು ಪಂಚಗವ್ಯವನ್ನು ಯಾವ ಥರ ತಯಾರಿಸ್ತಾರೆ ಅಂದರೆ, ಇದನ್ನು ಮಾಡಬೇಕಾದರೆ ಯಾವುದಾದ್ರು ಸಾಮಗ್ರಿ ಬೇಕಂದರೆ, 10 ಕೆಜಿ ಹಸುವಿನ ಸಗಣಿ, 1 ಕೆಜಿ ಹಸುವಿನ ತುಪ್ಪ, 3 ಲೀಟರ್ ಅಥವಾ 200 ಲೀಟರ್ ಬ್ಯಾರಲ್ಲಿ ಮಾಡ್ತಿದ್ದೀವಿ ಅಂದರೆ 10 ಲೀಟರ್ ಹಸುವಿನ ಮೂತ್ರ, 2 ಲೀಟರ್ ಹಸುವಿನ ಹಾಲು, 2 ಲೀಟರ್ ಹಸುವಿನ ಮೊಸರು, 1 ಕೆಜಿ ಸಾವಯವ ಬೆಲ್ಲ ಮತ್ತು 12 ದೊಡ್ಡ ಗಾತ್ರದ ನೀರಿನ ಬಾಳೆಹಣ್ಣು ಹಾಗೂ 3 ಲೀಟರ್ ಎಳೆ ನೀರನ್ನು ತಗೋಬೇಕು. ತಯಾರಿಸುವ ವಿಧಾನವನ್ನು ನಾವು ನೋಡೋದಾದರೆ, ಮೊದಲೇ ನಾ ಹಂತದಲ್ಲಿ 200 ಲೀಟರ್ ಒಂದು ಬ್ಯಾರಲನ್ನು ತಗೊಂಡು ಅದಕ್ಕೆ 10 ಕೆಜಿ ಸಗಣಿಯನ್ನು ಮತ್ತು 1 ಕೆಜಿ ತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾದಮೇಲೆ 3 ದಿನಗಳ ಕಾಲ ಅದನ್ನು ಒಂದು ನೆರಳಿನಿರುವ ಜಾಗಕ್ಕೆ ಇಡಬೇಕು. ಎರಡನೇ ಹಂತದಲ್ಲಿ ನಾವು 3ನೇ ದಿನ ಆದ ಮೇಲೆ ಪ್ರತಿದಿನ ಸಂಜೆ ನಾವು ಮಿಶ್ರಣ ಮಾಡಿದ ಅಂಶವನ್ನು ನೀಟಾಗಿ ಕಲಿಸಬೇಕು. ಅದಾದ ನಂತರ 3ನೇ ಹಂತದಲ್ಲಿ 4ನೇ ದಿನದಲ್ಲಿ ಉಳಿದಂಥ ಪದಾರ್ಥಗಳು ಏನಿದೆ, ಹಸುವಿನ ಮೂತ್ರ ಹಾಗೂ ಹಾಲು ಮೊಸರು ಬೆಲ್ಲ ಬಾಳೆಹಣ್ಣುಗಳನ್ನು ಅದಕ್ಕೆ ಸೇರಿಸಬೇಕು. ಅಂತಿಮ ಹಂತದಲ್ಲಿ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬ್ಯಾರಲಲ್ಲಿ ತೆಳುವಾದ ಬಟ್ಟೆ ಅಥವಾ ಗೋಣಿಚೀಲವನ್ನು ಮುಚ್ಚಿ ನೆರಳಿರೋ ಜಾಗದಲ್ಲಿ ಅದನ್ನು ಇಡಬೇಕು. ಈ ಮಿಶ್ರಣವು 15 ದಿನ ಕಾಲದಲ್ಲಿ ಇಟ್ಟು ಆಮೇಲೆ ನಾವು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಬಹುದು. ಬಳಕೆ ಮತ್ತು ಸಂಗ್ರಹಣೆ ಹೇಗೆ ಮಾಡಬೇಕೆಂದರೆ, ಸಿದ್ಧತೆವಾದ ಸುಮಾರು 20-25 ದಿನಗಳಲ್ಲಿ ದಿನಕ್ಕೆ 2 ಬಾರಿ ಮತ್ತು 3 ಬಾರಿ ಪಂಚಗವ್ಯವನ್ನು ಅಲ್ಲಾಡಿಸಬೇಕು. ಬಳಸುವ ವಿಧಾನಗಳೆಂದರೆ, 1 ಲೀಟರ್ ಪಂಚಗವ್ಯವನ್ನು 300 ಲೀಟರ್ ನೀರಿಗೆ ಹಾಕಿ ಬೆರೆಸಿ ಸಾಂಪ್ರದಾಯಿಕವಾಗಿ ಮಾಡಬಹುದು. ಮತ್ತು ಸಂಗ್ರಹಣೆ 6 ತಿಂಗಳವರೆಗೂ ಇದನ್ನು ನೆರಳಿರೋ ಜಾಗದಲ್ಲಿ ಇಟ್ಟುಬಿಟ್ಟು ಸಂಗ್ರಹಣೆಯನ್ನು ಮಾಡಬಹುದು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 7760830821. ಥ್ಯಾಂಕ್ ಯು.
7: ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು ಕೃಷಿ ಮತ್ತು ತೋಟ.

0: ಕೈಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳದೆ ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರೂ ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಮಂಗಳೂರು.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
6: ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
7: ಪ್ರಭು, ವಂದಿಸಿಕೊಂಡಿದ್ದೇನೆ,
8: ಎದ್ದೇಳು.
7: ಅವಸರ ಅವಸರವಾಗಿ ನನ್ನನ್ನು ಧ್ಯಾನಿಸಿಕೊಂಡೆಯಲ್ಲ.
8: ಹೌದು,
7: ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಒದಗಿಸುವ ಯಾವ ಕಾರ್ಯವೂ ಘನವಲ್ಲ. ನೀನು ಅಲ್ಲೇ ಇರು ಅಥವಾ ಇಲ್ಲೇ ಇರು, ನಾನಂತೂ ನಿನಗೆ ಬೇಕೇ ಬೇಕು. ಒಂದರ್ಥದಲ್ಲಿ ನಿನ್ನ ಯಾವುದೇ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ನಾನೇ ಕಾರಣ ಎನ್ನಬಹುದು. ಯಾಕೆಂದರೆ
5: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
9: ಆಕಾಶವಾಣಿ ಮಂಗಳೂರು.
10: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಮಕ್ಕಳಲ್ಲಿ ಅಸ್ತಮಾ ಕಾಯಿಲೆ ಕಂಡುಬರಲು ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಸಹನಾ ಶಂಕರಿ.
11: ಅಸ್ತಮಾ ಕಾಯಿಲೆ ಮಕ್ಕಳಲ್ಲಿ ಅಲರ್ಜನ್ಗಳ ಎಕ್ಸ್ಪೋಷರ್ನಿಂದಾಗಿ ಶ್ವಾಸಕೋಶದ ವಾಯುಮಾರ್ಗಗಳು ಊತಗೊಂಡು ಅವುಗಳಲ್ಲಿ ಸಂಕೋಚಿತ ಉಂಟಾಗಿ ಕೆಮ್ಮು, ದಮ್ಮು, ಏರಿದ ಎದೆ ಬಡಿತ, ಉಸಿರಾಟದ ತೊಂದರೆ ಉಂಟಾಗುವಂತಹ ಸನ್ನಿವೇಶ. ಇಲ್ಲಿ ಸಾಧಾರಣ ನಮ್ಮ ಇಡೀ ದೇಶದಲ್ಲಿ 25%+ ಮಕ್ಕಳಲ್ಲಿ ಈ ಒಂದು ಕಾಯಿಲೆ ಕಂಡು ಬರ್ತಾ ಇದೆ. ಅದರಲ್ಲೂ ಪೇಟೆಯಲ್ಲಿರುವಂತಹ ಮಕ್ಕಳಲ್ಲಿ ಹಳ್ಳಿಗೆಯಲ್ಲಿರುವಂತಹ ಮಕ್ಕಳಿಗಿಂತ ಜಾಸ್ತಿ ಅಸ್ತಮಾ ಕಾಯಿಲೆಗಳನ್ನ ನಾವು ನೋಡಬಹುದು. ಅದರಲ್ಲೂ 6-7 ವರ್ಷದ ಮಕ್ಕಳಲ್ಲಿ ಹೆಚ್ಚಿನ ಒಂದು ಅಸ್ತಮಾ ಸಮಸ್ಯೆಯನ್ನ ನಾವು ಕಾಣ್ತೇವೆ. ಅದಲ್ಲದೆ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬಂದು ಇಡೀ ವಿಶ್ವದಲ್ಲಿ ನಾವು ನೋಡೋದಾದ್ರೆ ಪ್ರತಿ ವರ್ಷ 4,20,000 ಸಾವುಗಳನ್ನ ನಾವು ಈ ಅಸ್ತಮಾ ಕಾಯಿಲೆಯಿಂದಲೇ ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಈ ಅಸ್ತಮಾ ಕಾಯಿಲೆ ಏನು ಅಂತಂತಂದ್ರೆ ವಂಶ ಪಾರಂಪರ್ಯವಾಗಿ ಬರುವಂತದ್ದನ್ನ ಹೆಚ್ಚಾಗಿ ನಾವು ಕಾಣ್ತೇವೆ. ಅಂದ್ರೆ ನಮ್ಮ ಕುಟುಂಬದ ಯಾವುದೇ ಸದಸ್ಯರಲ್ಲಿ, ಉದಾಹರಣೆಗೆ ತಂದೆ, ತಾಯಿ, ಅಜ್ಜ, ಅಜ್ಜಿ, ಅದು ತಾಯಿಯ ಕಡೆಯಿಂದ ಇರಬಹುದು, ತಂದೆಯ ಕಡೆಯಿಂದ ಇರಬಹುದು, ವಂಶ ಪಾರಂಪರ್ಯವಾಗಿ ಹರಿದು ಬರುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದಲ್ಲದೆ ಪರಿಸರದಲ್ಲಿರುವಂತಹ ಮಾಲಿನ್ಯ, ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಪೊಲ್ಯೂಟೆಡ್ ಸಿಟಿಗಳಲ್ಲಿ ಹೆಚ್ಚಿನ ಅಸ್ತಮಾ ಕಾಯಿಲೆಯಿಂದ ಬಳಲ್ತಿರ್ತಕ್ಕಂಥ ಮಕ್ಕಳು ಸಿಗ್ತಾರೆ, ಧೂಳು, ಇಬ್ಬನಿ, ಹವಾಮಾನದಲ್ಲಿ ಇರ್ತಕ್ಕಂಥ ಬದಲಾವಣೆ, ಮಣ್ಣು, ಪ್ರಾಣಿಗಳ ಕೂದಲು, ತೀವ್ರ ವಾಸನೆಗಳು, ಶೀತ ಪದಾರ್ಥಗಳು, ತಣ್ಣೀರು, ಎಣ್ಣೆ ಹುರಿದ ಪದಾರ್ಥಗಳು, ಕೆಲವು ಆಹಾರದಿಂದ ಆಗುವಂತಹ ಅಲರ್ಜಿಗಳಿಂದ ಉದಾಹರಣೆಗೆ ನೆಲಗಡಲೆ, ಎಳ್ಳು, ಕೆಲವು ಹಣ್ಣುಗಳು, ಜರಳೆ, ಡಸ್ಟ್ ಮೈಟ್, ಈ ರೀತಿಯಾದಂಥ ವಿಷಯಗಳು ಮಕ್ಕಳಿಗೆ ಎಕ್ಸ್ಪೋಷರ್ ಆದಾಗ ಅವಾಗ ಅಸ್ತಮಾ ಕಾಯಿಲೆಯ ಲಕ್ಷಣಗಳು ಅವರಲ್ಲಿ ಕಾಣಿಸಿಕೊಳ್ತದೆ. ಅದಲ್ಲದೆ ಅವಧಿಪೂರ್ವ ಜನಿತ ಶಿಶುಗಳು ಅಂದರೆ ಪ್ರೀಟಮ್ ಡೆಲಿವರ್ಡ್ ಬೇಬೀಸ್ ಅಂದರೆ 37 ವಾರಗಳಿಂದಲೂ ಕಮ್ಮಿ ಇರುವಾಗಲೇ ಒಂದು ಡೆಲಿವರಿ ಆಗುವಂಥದ್ದು, ತೂಕ ಕಮ್ಮಿ ಇರುವಂತಹ ಮಕ್ಕಳು,

0: ಸಮಯ ಪೂರ್ವಜನಿತ ಮಕ್ಕಳಲ್ಲಿ ಹೆಚ್ಚಿನ ಅಸ್ತಮಾ ಕಾಣಿಸಿಕೊಳ್ತದೆ. ಮತ್ತೆ ಮನೆಯಲ್ಲಿ ಯಾರಾದರೂ ಸ್ಮೋಕರ್ಸ್ ಇದ್ರೆ ಅವರ ಮಕ್ಕಳಿಗೂ ಕೂಡ ಈ ಅಸ್ತಮಾ ಕಾಯಿಲೆ ಬರುವಂತದ್ದು. ಯಾಕಂದ್ರೆ ಆ ಸ್ಮೋಕನ್ನು ಅವರು ಇನ್ಹೇಲ್ ಮಾಡ್ತಾ ಇರ್ತಾರೆ, ಅದರಿಂದ ಅವರಿಗೆ ಒಂದು ಟ್ರಿಗರ್ ಆಗಿ ಅಸ್ತಮಾ ಕಾಯಿಲೆ ಬರ್ತದೆ. ಹಾಗೆ ವೈರಲ್ ಇನ್ಫೆಕ್ಷನ್ಸ್, ಬೇರೆ ಯಾವುದಾದ್ರು ಜ್ವರ, ಶೀತ, ಕೆಮ್ಮು, ನೆಗಡಿ, ಈ ವೈರಲ್ ಇನ್ಫೆಕ್ಷನ್ ನಂತರ ಅಸ್ತಮಾಕ್ಕೆ ಅದು ಕನ್ವರ್ಟ್ ಆಗಿ ಹೋಗುವಂಥದ್ದು. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ, 1 ವರ್ಷದ ಒಳಗಿನ ಮಕ್ಕಳಲ್ಲಿ ಯಾರಿಗಾದ್ರೂ ವೈರಲ್ ಇನ್ಫೆಕ್ಷನ್ಸ್ ಆದ್ರೆ ಅದರಲ್ಲಿ 20%ನವರು ವೀಸ್ ಅನ್ನು ಡೆವಲಪ್ ಮಾಡಿಕೊಂಡ್ರೆ, ಅದರಲ್ಲಿ ಅವರು ದೊಡ್ಡವರು ಆದಮೇಲೆ 60%ನಷ್ಟು ಮಕ್ಕಳು 6 ವರ್ಷದ ಪ್ರಾಯದ ಒಳಗಡೆನೆ ಈ ಒಂದು ಅಸ್ತಮಾ ಕಾಯಿಲೆಗೆ ತುತ್ತಾಗ್ತಾರೆ ಅಂತ ಹೇಳ್ತಕ್ಕಂತಹ ಸಂಶೋಧನೆಯನ್ನು ನಾವಿವತ್ತು ಕಾಣ್ತೇವೆ. ಅಲ್ಲದೆ ಬಾಲ್ಯದಲ್ಲಿ ಕೆಲವು ಇನ್ಫೆಕ್ಷನ್ಸ್, ಉದಾಹರಣೆಗೆ RSV ವೈರಸ್ ಇನ್ಫೆಕ್ಷನ್ ಗಳಿಂದಲೂ ಕೂಡ ಒಂದು ವೇಳೆ ಅವರಿಗೆ ಮೊದಲೇ ಇನ್ಫೆಕ್ಷನ್ ಆದ್ರೆ ಮುಂಬರುವ ಕಾಲದಲ್ಲಿ ಅದರಿಂದ ಅಸ್ತಮಾ ಕಾಯಿಲೆ ಬರುವಂತದ್ದು. ಹಾಗೆ ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಇರುವಂತದ್ದು, ಹಾಗೆ ಅರ್ಲಿ ಪ್ಯೂಬರ್ಟಿ ಬೇಗನೆ ಮೆಚೂರ್ ಆಗುವಂತದ್ದು, ಇಂಥ ಮಕ್ಕಳಲ್ಲಿಯೂ ಕೂಡ ಅಸ್ತಮಾದ ಒಂದು ಇನ್ಸಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಇವಾಗ ಕಾಣ್ತಾ ಇದ್ದೇವೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಮಕ್ಕಳಲ್ಲಿ ಅಸ್ತಮಾ ಕಾಯಿಲೆ ಕಂಡುಬರಲು ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಸಹನಾ ಶಂಕರಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ.
3: ಆಧುನಿಕ ಕೃಷಿ ಪದ್ಧತಿಯಲ್ಲಿ ಮನುಷ್ಯ ಕಲುಷಿತ ಆಹಾರವನ್ನು ಸೇವಿಸುವುದನ್ನು ನಾವು ಕಾಣ್ತೇವೆ. ತಿನ್ನುವ ಆಹಾರವೇ ಔಷಧಿಯಾಗಿದ್ದರೆ ಒಳ್ಳೆಯದು, ಆದರೆ ಔಷಧಿಯನ್ನೇ ತಿನ್ನಬೇಕು ಎನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಔಷಧಿಯ ಗುಣ ಹೊಂದಿದ ಮಸಾಲೆ ಪದಾರ್ಥಗಳಾದ ಪುದೀನ, ಕರಿಬೇವು, ತುಳಸಿ, ಕಾಳುಮೆಣಸು, ಅರಿಶಿಣ, ಶುಂಠಿ ಇತ್ಯಾದಿಗಳನ್ನು ಸೇವಿಸುವುದರಿಂದ ಅಥವಾ ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿ ಸೇವಿಸುವುದರಿಂದ ಆರೋಗ್ಯ ವೃದ್ಧಿಸುತ್ತದೆ. ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯವೋ ಹಾಗೆಯೇ ಒಗ್ಗರಣೆಗೆ ಕರಿಬೇವು ಕೂಡ ಅತಿ ಮುಖ್ಯ. ಕರಿಬೇವು ತನ್ನದೇ ಆದಂಥ ವಿಶಿಷ್ಟ ಸುವಾಸನೆಯನ್ನು ಬೀರುವಂಥ ಪದಾರ್ಥ. ಕ್ರಿಸ್ತ ಶಕ 1-4 ಶತಮಾನದಲ್ಲಿ ಕರಿಬೇವಿನ ಎಲೆಗಳನ್ನು ತರಕಾರಿಗಳ ಸುವಾಸನೆ ಹೆಚ್ಚಿಸಲು ಉಪಯೋಗಿಸುತ್ತಿದ್ದರು ಎಂದು ಹಿಂದಿನ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಕರಿಬೇವು ಗಿಡದ ಪ್ರತಿ ಭಾಗದಿಂದಲೂ ಕೂಡ ಹಲವಾರು ರಾಸಾಯನಿಕ ವಸ್ತುಗಳನ್ನು ತೆಗೆಯಲಾಗ್ತದೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದ್ದು ಗುರ್ಜನೆನ್, ಕ್ಯಾರಿಯೋಫಿಲಿನ್, ಎಲಮೆನ್ ಮುಂತಾದವುಗಳು. ಕರಿಬೇವನ್ನು ನಾವು ಹಸಿರು ಎಲೆಗಳನ್ನು ಹಾಗೆ ಒಣಗಿದ ಎಲೆಗಳನ್ನು ಮತ್ತು ಪೌಡರ್ ರೂಪದಲ್ಲಿ ಕೂಡ ಉಪಯೋಗಿಸುತ್ತೇವೆ. ಕರಿಬೇವು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಕರಿಬೇವಿನ ಉತ್ಪಾದನೆಯಲ್ಲಿ ಹಲವಾರು ತೊಂದರೆಗಳಿವೆ. ಕೀಟ ಮತ್ತು ರೋಗಗಳ ಬಾಧೆ, ಕೀಟನಾಶಕಗಳ ಶೇಷ, ಹಾಗೆಯೇ ಗುಣಮಟ್ಟದ ಕೊರತೆ. ಕರಿಬೇವಿಗೆ ಸಾಮಾನ್ಯವಾಗಿ ಸಿಲಿಡ್ ಹೇನು, ಎಲೆ ತಿನ್ನುವ ಹುಳು, ಸಸ್ಯ ಕಪ್ಪು ಹೇನು, ಎಲೆ ಚುಕ್ಕಿ ರೋಗಗಳು ಕಂಡುಬರುತ್ತವೆ. ಅವುಗಳ ಹತೋಟಿ ಬಹಳ ಮುಖ್ಯ. ಭಾರತದಿಂದ ಐರೋಪ್ಯ ಒಕ್ಕೂಟ ದೇಶಗಳಿಗೆ ರಫ್ತಾಗುವ ಕರಿಬೇವಿನ ಎಲೆಗಳಲ್ಲಿ ಕೀಟನಾಶಕಗಳ ಶೇಷಗಳು ಕಂಡುಬಂದದ್ದರಿಂದ 2013ರಲ್ಲಿ ಇದನ್ನು ನಿರ್ಬಂಧಿಸಲಾದ್ದನ್ನು ನಾವು ಕೇಳ್ತೇವೆ. 2017ರಲ್ಲಿ ಕರಿಬೇವು ರಫ್ತುದಾರರಿಗೆ ಸ್ಪೈಸ್ ಬೋರ್ಡ್ ಐರೋಪ್ಯ ಒಕ್ಕೂಟ ದೇಶಗಳಿಗೆ ಒಣ ಕರಿಬೇವನ್ನು ತುಂಬಾ ಎಚ್ಚರಿಕೆಯಿಂದ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ಕಳಿಸಬೇಕು ಎಂದು ಸೂಚಿಸಿತ್ತು. ಹಾಗೆಯೇ ಐರೋಪ್ಯ ಒಕ್ಕೂಟ ದೇಶಗಳು ಭಾರತದಿಂದ ಆಮದು ಮಾಡಿಕೊಂಡ ಕರಿಬೇವು ಕೀಟನಾಶಕಗಳ ಶೇಷ ಅನುಮತಿಸುವ ಮಟ್ಟಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಥವಾ ಇಲ್ಲ ಎಂದು ಸ್ಪಷ್ಟಪಡಿಸಬೇಕೆಂದು ಸ್ಪೈಸಸ್ ಬೋರ್ಡ್ಗೆ ಕೇಳಿತ್ತು. ರೈತರಲ್ಲಿ ರೋಗ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಕೆಲವೊಮ್ಮೆ ಬೆಳವಣಿಗೆ ಕುಂಠಿತವಾಗಿ ಕರಿಬೇವಿನ ಮಾರುಕಟ್ಟೆ ಕೂಡ ಗುಣಮಟ್ಟದಲ್ಲಿ ಕುಂದುತ್ತಿರುವುದು ಕಂಡುಬರುತ್ತದೆ. ಕರಿಬೇವನ್ನು ಗ್ರೇಡಿಂಗ್ ಮಾಡುವಂತಹ ಸೌಲಭ್ಯ ಇಲ್ಲದಿರುವುದು ಇದಕ್ಕೆ ಕಾರಣ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕರಿಬೇವು ಕೀಟ ಮತ್ತು ರೋಗಗಳ ಬಾಧೆ, ಕೀಟನಾಶಕಗಳ ಶೇಷ ಮತ್ತು ಗುಣಮಟ್ಟದ ಕೊರತೆಯಿಂದ ತನ್ನ ಅಸ್ತಿತ್ವವನ್ನು ಕಡಿಮೆ ಮಾಡಿಕೊಳ್ಳುತ್ತಿದೆ. ಆದ್ದರಿಂದ ಗುಣಮಟ್ಟ ಹೆಚ್ಚು ಮಾಡಿಕೊಳ್ಳಲು ಕೀಟ ಮತ್ತು ರೋಗ ನಿರೋಧಕ ತಳಿಗಳನ್ನು ನಾಟಿ ಮಾಡಬೇಕು. ಆರೋಗ್ಯವಂತ ಬೀಜಗಳನ್ನು ಆಯ್ಕೆ ಮಾಡಿ ಸಸಿಗಳನ್ನು ತಯಾರಿಸಬೇಕು. ಗಿಡಗಳ ಮಧ್ಯೆ ಸರಿಯಾದ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಜೊತೆಗೆ ಸರಿಯಾಗಿ ಸಮಯದಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು. ಈ ಸೂಚನೆಯನ್ನು ರೈತರು ಅಳವಡಿಸಿಕೊಂಡರೆ ಕರಿಬೇವಿಗೆ ಉತ್ತಮವಾದಂತಹ ಮಾರುಕಟ್ಟೆ ಲಭ್ಯವಾಗಬಹುದು.
2: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ಪ್ರಿಯ ಕೇಳುಗರೇ,

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ನಿದ್ದೆ ಬರದವರಿಗೆ ಹಾಡನ್ನು ಹಾಕಿದರೆ ನಿದ್ದೆ ಬರಿಸುವ ಶಕ್ತಿಯು ಹಾಡಿಗೆ ಇದೆ. ಈ ಹಾಡೆಂದರೆ ಮಗುವಮ್ಮ ಕಿಲಕಿಲ ಕಿಲಕಿಲ ನಗುವಮ್ಮ,
2: ಈ ಹಾಡೆಂದರೆ ಮಗುವಮ್ಮ ಕಿಲಕಿಲ ಕಿಲಕಿಲ ನಗುವಮ್ಮ, ಜುಳು ಜುಳು ಜುಳು ಜುಳು ನೀರಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
5: 8700014242.
6: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಚಾ ಝಾ. ಅಥ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ಭಾರತಸ್ಯ ಸೆಮಿಕಂಡಕ್ಟರ್ ಇತಿ ಪರಿಕಲ್ಪನಾ ನಿರ್ಮಾಣ ಪರಿವೇಶಸ್ಯ ಸುದೃಢೀಕರಣಾಯ ಪಂಚಶತಾಧಿಕ ಸಪ್ತವಿಂಶತಿ ಸಹಸ್ರಾಧಿಕೈಕಲಕ್ಷ ಕೋಟಿ ರೂಪ್ಯಕಾಣಾಂ ವಿನಿಯೋಗೇನ ಸೆಮಿಕಾನ್ 2.0 ಇತ್ಯೇಷಾ ಯೋಜನಾ ಅನುಮೋದಿತಾ. ನವದೆಹಲಿಯಾಂ ಹ್ಯಃ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಏತಾನ್ ಮಂತ್ರಿಮಂಡಲ ನಿರ್ಣಯಾನ್ ಉದ್ಘೋಷಿತವಾನ್. ಅಸೌ ಅವದತ್ ಯತ್ ಸೆಮಿಕಾನ್ 1.0 ಇತಿ ಯೋಜನಾಯಾಃ ಸಫಲತಾಂ ಅನುವರ್ತಮಾನಾ ಏಷಾ ಯೋಜನಾ ಭಾರತಂ ವೈಶ್ವಿಕಂ ಸೆಮಿಕಂಡಕ್ಟರ್ ಇತಿ ಕೇಂದ್ರಂ ಸ್ಥಾಪಯಿತುಂ ಪ್ರಶಾಸನಸ್ಯ ದೃಢ ಪ್ರತಿಬದ್ಧತಾಂ ದ್ಯೋತಯತಿ. ಮಂತ್ರಿಮಂಡಲೇನ ಪಂಚಶತಾಧಿಕದ್ವಿಷಷ್ಟಿಸಹಸ್ರಕೋಟಿ ರೂಪ್ಯಕಾಣಾಂ ವಿನಿಯೋಗೇನ ಚಲದೂರಭಾಷ ವಿನಿರ್ಮಾಣ ಯೋಜನಾ ಅಪಿ ಅನುಮೋದಿತಾ. ಏವಮೇವ ಉತ್ತರ ಪ್ರದೇಶಸ್ಯ ವಾರಾಣಸಿನಗರೆ ಮಾರ್ಗ ಸಂಯೋಜನಸ್ಯ ಸುದೃಢೀಕರಣಾಯ ಯಾತಾಯಾತಾವರೋಧಸ್ಯ ನ್ಯೂನೀಕರಣಾಯ ಯಾತ್ರಾ ಸಮಯಸ್ಯ ಚ ಸಂಕ್ಷೇಪಣಾಯ ದ್ವೇ ಉನ್ನತ ಮಾರ್ಗ ಪರಿಯೋಜನೆ ಅಪಿ ಅನುಮೋದಿತೆ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ವಿಶ್ವಾಸಂ ವ್ಯಕ್ತವಾನ್ ಯತ್ ಭಾರತ ಯುರೋಪೀಯ ಸಂಘಯೋ ವ್ಯಾಪಾರ ಪ್ರೌದ್ಯೋಗಿಕಿ ಪರಿಷದಃ ಉಪವೇಶನೇನ ದ್ವಯೋ ಪಕ್ಷಯೋ ಸಹಕಾರ್ಯಂ ಅಧಿಕಂ ಸುದೃಢಂ ಭವಿಷ್ಯತಿ. ಬ್ರುಸೆಲ್ಸ್ ನಗರೆ ಸಂಪನ್ನಸ್ಯ ತೃತೀಯ ಭಾರತ ಯುರೋಪ ಸಂಘ ವ್ಯಾಪಾರ ಪ್ರೌದ್ಯೋಗಿಕಿ ಪರಿಷದಃ ಉಪವೇಶನಸ್ಯ ಅನಂತರಂ ವಾರ್ತಾಹರಾನ್ ಸಂಬೋಧಯನ್ ಅಸೌ ಅವದತ್ ಯತ್ ಭಾರತ ಯುರೋಪೀಯ ಸಂಘಯೋ ಮಧ್ಯೆ ಮುಕ್ತ ವ್ಯಾಪಾರ ಸಂಧಿ ಸುರಕ್ಷಾ ರಕ್ಷಾ ಸಹಕಾರಃ ಅಥ ಗಮನಾಗಮನ ರೂಪರೇಖಾ ಇತ್ಯೇತೇಷಾಂ ಮಾಧ್ಯಮೇನ ವಿಕಸಿತಃ ಸಹಯೋಗಃ ಅಗ್ರೆ ಅಪಿ ಪ್ರವರ್ಧಿಷ್ಯತೆ.
1: As open societies and as market economies, India and the EU have a natural affinity. The rule of law and the sanctity of contract

0: are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
1: ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲ ಭಾರತ ಯುರೋಪೀಯ ಸಂಘಯೋ ಮುಕ್ತ ವ್ಯಾಪಾರ ಸಂಧಿ ನಿಷ್ಪಕ್ಷ ನ್ಯಾಯಸಂಗತ ಸಂತುಲಿತಂಚ ನಿರೂಪ್ಯ ಅವದತ್ ಯತ್ ಏಷಃ ಸಂಧಿಃ ಉಭಯ ದೇಶಯೋ ಸರ್ವೇಷಾಂ ಕ್ಷೇತ್ರಾಣಾಂ ಕೃತೆ ಪರಸ್ಪರ ಹಿತಕರಃ ಭವಿಷ್ಯತಿ. ಭಾರತೀಯ ನಿರ್ವಾಚನಾಯೋಗೇನ ಪಂಜಾಬ ಕರ್ನಾಟಕ ತೆಲಂಗಾಣ ದಿಲ್ಲಿ ಇತ್ಯೇತೇಷು ನಗರೇಷು ಪ್ರಚಲಿತಸ್ಯ ಮತದಾತ್ರಿ ಸೂಚ್ಯಾಃ ವಿಶೇಷ ಗಹನ ಪುನರೀಕ್ಷಣ ಕಾರ್ಯಕ್ರಮಸ್ಯ ಸಮಯ ಸೀಮಾ ವಿಸ್ತಾರಿತಾಸ್ತಿ. ದಿಲ್ಲಿ ಕರ್ನಾಟಕಯೋ ಮತದಾನ ಕೇಂದ್ರ ಸ್ತರೀಯಾಧಿಕಾರಿಭಿಃ ಪ್ರತಿ ಗೃಹಂ ಗತ್ವಾ ಕ್ರಿಯಮಾಣಂ ಸತ್ಯಾಪನ ಕಾರ್ಯಂ ಯತ್ ಅಸ್ಯ ಮಾಸಸ್ಯ ನವವಿಂಶತಿ ದಿನಾಂಕ ಪರ್ಯಂತಂ ನಿರ್ಧಾರಿತಮಾಸೀತ್ ಅಧುನಾ ಆಗಾಮಿ ಮಾಸಸ್ಯ ಅಷ್ಟಮ ದಿನಾಂಕ ಪರ್ಯಂತಂ ಪ್ರವರ್ತಿಷ್ಯತೆ. ಪಂಜಾಬ ತೆಲಂಗಾಣ ಇತ್ಯೇತಯೋ ತು ಪ್ರತಿ ಗೃಹಂ ಗತ್ವಾ ಸತ್ಯಾಪನ ಕಾರ್ಯಂ ಆಗಾಮಿ ಮಾಸಸ್ಯ ತೃತೀಯ ದಿನಾಂಕ ಪರ್ಯಂತಂ ಏವ ಅನುವರ್ತಿಷ್ಯತೆ. ವಿಶ್ವವಿಖ್ಯಾತ ಪುರಿ ರಥಯಾತ್ರಾ ಅದ್ಯ ಒಡಿಶಾ ರಾಜ್ಯಸ್ಯ ಪುರಿನಗರೆ ಭಗವತಃ ಜಗನ್ನಾಥಸ್ಯ ತಸ್ಯ ಜ್ಯೇಷ್ಠ ಭ್ರಾತುಃ ಬಲಭದ್ರಸ್ಯ ಅನುಜಾಯಾಶ್ಚ ದೇವ್ಯಃ ಸುಭದ್ರಾಯಾಃ ಸಹ ಆರಭ್ಯತೆ. ಅಸ್ಯಾಂ ವಾರ್ಷಿಕ ರಥಯಾತ್ರಾಯಾಂ ಜಗನ್ನಾಥಃ ಭಗವಾನ್ ಸ್ವಭ್ರಾತ್ರಾ ಭಗಿನ್ಯಾ ಚ ಸಹ ರಥೇಷು ಸಮಾರೋಹ್ಯ ಭಕ್ತೇಭ್ಯಃ ದರ್ಶನಂ ದಾಸ್ಯತಿ. ಫೀಫಾ ವಿಶ್ವಚಷಕ ಫುಟ್ಬಾಲ್ ಸ್ಪರ್ಧಾಯಾಃ ದ್ವಿತೀಯ ಉಪಾಂತ್ಯ ಚಕ್ರೆ ಅರ್ಜೆಂಟೀನಾ ದಲಂ ಅಮೆರಿಕಾ ದೇಶಸ್ಯ ಅಟ್ಲಾಂಟಾ ಕ್ರೀಡಾಂಗಣೆ ಇಂಗ್ಲೆಂಡ್ ದಲಂ 2-1 ಇತ್ಯಂಕಾಂತರಾಲೇನ ಪರಾಜಿತ್ಯ ನಿರ್ಣಾಯಕ ಚಕ್ರೆ ಪ್ರವೇಶಮ ಕರೋತ್. ಜುಲೈ ಮಾಸಸ್ಯ ನವವಿಂಶತಿ ದಿನಾಂಕೆ ನಿರ್ಣಾಯಕ ಚಕ್ರೆ ಅರ್ಜೆಂಟೀನಾ ದಲಂ ಸ್ಪೇನ್ ದಲಂ ಸಮ್ಮುಖೀಕರಿಷ್ಯತಿ. ಭಾರತ ಇಂಗ್ಲೆಂಡ್ ದೇಶಯೋ ಮಧ್ಯೆ ದಿವಸೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾ ಅದ್ಯ ಕಾರ್ಡಿಫ್ ನಗರಸ್ಯ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣೆ ಭವಿಷ್ಯತಿ ಇತಿ ವಾರ್ತಾಃ.
2: ಆಕಾಶವಾಣಿ ಮಂಗಳೂರು.
3: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ.
7: ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ, ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
8: ಪ್ರಭು ವಂದಿಸಿಕೊಂಡಿದ್ದೇನೆ,
9: ಎದ್ದೇಳು.
8: ಅವಸರ ಅವಸರವಾಗಿ ನನ್ನನ್ನು ಧ್ಯಾನಿಸಿಕೊಂಡೆಯಲ್ಲ.
9: ಹೌದು,
8: ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಒದಗಿಸುವ ಯಾವ ಕಾರ್ಯವೂ ಘನವಲ್ಲ. ನೀನು ಅಲ್ಲೇ ಇರು ಅಥವಾ ಇಲ್ಲೇ ಇರು, ನಾನಂತೂ ನಿನಗೆ ಬೇಕೇ ಬೇಕು. ಒಂದರ್ಥದಲ್ಲಿ ನಿನ್ನ ಯಾವುದೇ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ನಾನೇ ಕಾರಣ ಎನ್ನಬಹುದು. ಯಾಕೆಂದರೆ
6: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
2: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.
10: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ

0: ಸಂಪರ್ಕಿಸಿ cbsvlr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡ 70ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು,

0: ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ ಆಯ್ದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು. ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ

0: ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 406,288 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 569,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 902,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 395,478 ಎನ್ಯುಮಿನೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 ರವರೆಗೆ ವಿಸ್ತರಿಸಲಾಗಿದ್ದು 7 ಅಕ್ಟೋಬರ್ಗೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಬಳ್ಳಿಯ ಬೆರಳಲ್ಲಿ ಹೂವೊಂದಿತ್ತು.

0: ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
4: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
3: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
4: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
3: ಇಂದೇ ಕರೆ ಮಾಡಿ 9483631852.
4: ಮತ್ತೊಮ್ಮೆ 9483631852.
3: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು.
4: ಬದಿಯಡ್ಕ, ಉಪ್ಪಳ, ಕಾಂಜನ್ಗಡ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು.
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
9: ದೇಶ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇವರೇ ಇಂದು ಬೆಳಗ್ಗೆ 10:30ಕ್ಕೆ ನಮ್ಮ ನಿಲಯದಿಂದ ಹೃದಯರಾಗ ನೇರ ಫೋನಿನ್ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವತ್ತಿನ ವಿಷಯ ಸಂತೋಷ ಅಥವಾ ದುಃಖವನ್ನ ನೀವು ಹೇಗೆ ವ್ಯಕ್ತಪಡಿಸುತ್ತೀರಿ, ಮಾತಿನಲ್ಲೋ ಅಥವಾ ಮೌನದಲ್ಲೋ? ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಮನದ ಯೋಚನೆಯನ್ನ ಜೀವನಾನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 221199999 222-22611 STD ಕೋಡ್ 08024 ಮೊಬೈಲ್ ಸಂಖ್ಯೆ 8277038000.

0: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು.
1: ಇನ್ನು ಮುಂದೆ ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.
2: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ಅವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು, ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು, ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆ ನೀಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆ

0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ IRCTC ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕ್ಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕ್ಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 127,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ಧತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಎಂದು ಸಚಿವರು ಹೇಳಿದರು.
5: सेमिकॉन 2.0 127,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया. सेमिकॉन 2.0 में 6 पिलर्स हैं. पिलर 1 है डिजाइन ऑफ चिप्स, सेकंड बड़ा फोकस रहेगा मशीन्स एंड मटेरियल्स, तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और ATMP ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है.
0: ಸ್ಟಾರ್ಟ್ಅಪ್ ಕೌಶಲ್ಯಾಭಿವೃದ್ಧಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ನೆರವು ಪಡೆದುಕೊಳ್ಳುವ

0: ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ಐಸಿಆರ್ ಆಯೋಜಿಸಿದ ಸಿಎಸ್ಆರ್ ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು, ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
5: ನೋಡಿದ್ಯಾ
4: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ.
5: ಪೆದ್ದು ಸುಧಾರಿಸ್ಕೋ.
4: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ ಬೈ ಬೈ. ಆರ್ಬಿಐ ಹೇಳುತ್ತೆ
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಸಮಯ 7:47:16. ರಾಗರಂಜನೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ.

ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಸಮಯದ ಗೊಂಬೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಎಂ ರಂಗರಾವ್.

ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಕೇಳುಗರೆ, ಮೊದಲಿಗೆ ಹಿಂದಿ ವಾರ್ತೆಗಳು, ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಚಂಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಮ್ ಜಗನ್ನಾಥಾಯ ತೇ ನಮಃ. ಜಗತ್ ಕೆ ನಾಥ್ ಕಹಿ ಜಾನೆ ವಾಲೆ ಶ್ರೀ ಜಗನ್ನಾಥ್ ಕೋ ಭಗವಾನ್ ಶ್ರೀ ಕೃಷ್ಣ ಕಾ ರೂಪ ಮಾನಾ ಜಾತಾ ಹೈ. ರಥ ಯಾತ್ರಾ ಕೆ ದೌರಾನ್ ಭಗವಾನ್ ಜಗನ್ನಾಥ್ ಉನ್ಕೆ ಬಡೆ ಭಾಯಿ ಭಗವಾನ್ ಬಲಭದ್ರ ಔರ್ ಬಹನ್ ದೇವಿ ಸುಭದ್ರಾ ಭವ್ಯ ರಥೋ ಪರ್ ವಿರಾಜಮಾನ್ ಹೋಕರ್ ಶ್ರೀ ಮಂದಿರ್ ಸೆ ಲಗಭಗ 3 ಕಿಲೋಮೀಟರ್ ದೂರ್ ಸ್ಥಿತ ಶ್ರೀ ಗುಂಡಿಚಾ ಮಂದಿರ್ ಕಿ ಯಾತ್ರಾ ಕರ್ತೆ ಹೈ. ಮಾನ್ಯತಾ ಹೈ ಕಿ ಯೆ ಮಂದಿರ್ ಭಗವಾನ್ ಕಿ ಮೌಸೀ ಕಾ ಘರ್ ಹೈ, ಜಹಾಂ ತೀನೋ ದೇವತಾ 9 ದಿನೋ ತಕ್ ವಿರಾಜಮಾನ್ ರಹತೆ ಹೈ. ಇಸ್ಕೆ ಬಾದ್ ಬಹುದಾ ಯಾತ್ರಾ ಕೆ ಸಾಥ್ ವೆ ದೋಬಾರಾ ಮಂದಿರ್ ಲೌಟತೆ ಹೈ. ರಥ ಯಾತ್ರಾ ಕಿ ಶುರುವಾತ್ ಪಾಹಂಡಿ ಅನುಷ್ಠಾನ್ ಸೆ ಹೋತಿ ಹೈ. ಇಸ್ಮೆ ಮಂತ್ರೋಚ್ಚಾರ ಭಜನ್ ಕೀರ್ತನ್ ಔರ್ ಪಾರಂಪರಿಕ ರೀತಿ ರಿವಾಜೋ ಕೆ ಬೀಚ್ ತೀನೋ ವಿಗ್ರಹೋ ಕೋ ರಥೋ ಪರ್ ವಿರಾಜಮಾನ್ ಕರಾಯಾ ಜಾತಾ ಹೈ. ಇಸ್ಕೆ ಬಾದ್ ಲಾಖೋ ಶ್ರದ್ಧಾಲು ರಸ್ಸಿಯೋ ಸೆ ರಥ ಖೀಚತೆ ಹೈ, ಜಿಸೆ ಅತ್ಯಂತ ಶುಭ ಔರ್ ಪುಣ್ಯದಾಯಕ ಮಾನಾ ಜಾತಾ ಹೈ. ಭಗವಾನ್ ಕೆ ಇಸ್ ನಗರ ಭ್ರಮಣ ಕೋ ಭಕ್ತೋ ಕೋ ದರ್ಶನ್ ಔರ್ ಆಶೀರ್ವಾದ ದೇನೆ ಕಾ ಪ್ರತೀಕ ಮಾನಾ ಜಾತಾ ಹೈ.
1: ಲೀಲಾ ಚಲ್ವಾ ರೆ ತೂ ನಾ ಸಂಭಾಲೆ ತೋ ಹಮೇ ಕೌನ್ ಸಂಭಾಲೆ.
2: ओडिशा के पुरी से हमारे संवाददाता ने बताया है कि रथ यात्रा को लेकर श्रद्धालुओं में अपार उत्साह दिखाई दे रहा है.
3: सुबह की पहली किरणों के साथ पुरी का पवित्र बड़दंड जगमगा उठा है और तीर्थयात्रियों के इस शहर में भक्ति का सागर उमड़ पड़ा है. भगवान जगन्नाथ, भगवान बलभद्र, देवी सुभद्रा और भगवान सुदर्शन अपनी सालाना यात्रा पर श्रीगुंडीचा मंदिर जाएंगे. पुरी के गजपति महाराजा दिव्य सिंह देव, 3 शानदार ढंग से सजाया गया रथ, नंदी घोष, ताड़ध्वज और देवी दलन पर छेरा पहरा की रस्म निभाएंगे. फिर भक्त जय जगन्नाथ के जयकारों के बीच इन रथों को ग्रैंड रोड पर खींचना शुरू करेंगे. प्रकाश दास, आकाशवाणी समाचार.
2: हमारी संवाददाता ने बताया है कि गुजरात के अहमदाबाद में भी रथ यात्रा धार्मिक उत्साह के साथ निकाली जा रही है.

ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ತಂಡದೊಂದಿಗೆ ಹಾಡಿರುವ ಹೃದಯ ಹಾಡಿತು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ನಿಲಯ. ಈಗ ವಿವಿಧ ಗಾಯಕರು ಹಾಡಿರುವ ಭಾವಗೀತೆಗಳನ್ನು ಕೇಳುವರೆ. ಮೊದಲಿಗೆ ಕೇಳಿ ಸಂಗೀತ ಕಟ್ಟಿ ಹಾಡಿರುವ ಯಾರು ತಳಕ್ಕೆ ನೆಲದ ಹಾಗೆ.

ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ MS ಧೋನಿ ಚಿತ್ರದ ಗೀತೆ. ಗಾಯಕರು ಪಾಲಕ್ ಮುಚ್ಚಲ್, ಸಾಹಿತ್ಯ ಮನೋಜ್ ಮುಂತಶೀರ್, ಸಂಗೀತ ಸಂಯೋಜನೆ ಅಮಾಲ್ ಮಲಿಕ್.

ಮುಜ್ಸೆ ಶಾದಿ ಕರೋಕೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಾಹಿತ್ಯ ಜಲೀಸ್ ಶಿರ್ವಾನಿ, ಸಂಗೀತ ಸಂಯೋಜನೆ ಸಾಜಿದ್ ವಾಜಿದ್.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಕೃಷ್ ಚಿತ್ರದ ಗೀತೆ. ಸಾಹಿತ್ಯ ಇಬ್ರಾಹಿಂ ಅಶ್ಕ್, ಸಂಗೀತ ಸಂಯೋಜನೆ ರಾಜೇಶ್ ರೋಷನ್.

ಕೊನೆಯಲ್ಲಿ ಕೇಳಿ ಐ ಚಿತ್ರದ ಗೀತೆ. ಹಾಡಿದವರು ಅರಿಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್. ಇರ್ಷಾದ್ ಕಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

0: अभी आप सुन रहे थे कार्यक्रम शिक्षक कुछ नए आयाम। आशा है श्रोताओं आपको हमारा ये कार्यक्रम जरूर पसंद आया होगा। तो अब इसी के साथ हमारा आज का उमंग कार्यक्रम यहीं पर समाप्त होता है। तो अब अजीत को
1: और उमंग कार्यक्रम की तकनीकी टीम यानी कुसुमलता,
0: जगबंधु,
1: चेतना और मंजू कुमारी जी के साथ विमलेश को आज्ञा दीजिए।
0: नमस्कार।
2: उमंग उमंग उमंग उमंग।
3: सीएईटी ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮುಂದೆ ಕೇಳುವಿರಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಹೃದಯರಾಗ.

0: ಕೇಳುಗರೆ, ಇಂದಿನ ಹೃದಯ ರಾಗದಲ್ಲಿ ನಿಮ್ಮೊಂದಿಗಿದ್ದೇವೆ ನಾನು ಗುರುಪ್ರಸಾದ್ ಮತ್ತು ಶ್ರೀಮತಿ ಅರ್ಚನಾ. ಕೇಳುಗರೆ, ನೆನಪಿದೆಯಲ್ಲ ಇವತ್ತಿನ ವಿಷಯ? ಸಂತೋಷ ಅಥವಾ ದುಃಖವನ್ನು ನೀವು ಹೇಗೆ ವ್ಯಕ್ತಪಡಿಸ್ತೀರಿ, ಮಾತಿನಲ್ಲೋ ಅಥವಾ ಮೌನದಲ್ಲೋ? ನೀವು ಈ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ, ನಿಮ್ಮ ಜೀವನಾನುಭವವನ್ನು ನಮ್ಮೊಂದಿಗೆ ಹೇಳಿಕೊಳ್ಳಿ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ ಹೃದಯ ರಾಗದಲ್ಲಿ. ಇಂದಿನ ಹೃದಯ ರಾಗದ ಮೊದಲ ಕರೆ ಯಾರದು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ, ನಾನು ಕುಂದಾಪುರದಿಂದ ಸುನಿಲ್ ಹಳೇಪೈದ.
0: ಸುನಿಲ್ ಅವರೇ, ಕುಂದಾಪುರದಿಂದ ಮಾತಾಡ್ತಿದ್ದೀರಿ, ಹೇಗಿದ್ದೀರಿ?
1: ಫೈನ್ ಸರ್. ನೀವು ಮುಗಿಲ್ ಮತ್ತಿನ ಎಲ್ಲ ಸಿಬ್ಬಂದಿವರ್ಗ?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ. ನೀವು ಸಂತೋಷವಾಗಿದ್ದೀರಾ ಅಥವಾ
1: ದುಃಖವನ್ನು ಮಾತಿನ ಮೂಲಕ ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ತೀನಿ?
0: ಹೌದು, ಹಾಂ, ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ತಿದ್ದೀರಿ ಹಾಗಾದರೆ. ನೀವು ಕೆಲವೊಂದು ಸಲ ಈ ಮಾತನ್ನ ಅಥವಾ ಮೌನವನ್ನ ಇಷ್ಟಪಡುವುದಿಲ್ವಾ? ಅಂದ್ರೆ ದುಃಖವಾದರೆ, ಬೇಜಾರಾದರೆ ಕೆಲವರು ಮೌನವಾಗಿರ್ತಾರೆ, ಸ್ವಲ್ಪ ಹೊತ್ತು
1: ಮೌನ ಇಷ್ಟಪಡ್ತೀನಿ.
0: ಇಷ್ಟಪಡ್ತೀರಿ ಅಲ್ವಾ? ಮೌನ ಇಷ್ಟಪಡೋದವರೇ ಕಮ್ಮಿ ಅನ್ಸುತ್ತೆ ಅಲ್ವಾ?
1: ಈಗ ಜಾಸ್ತಿ
0: ಜಾಸ್ತಿ ಆಗ್ಲಿ ಸರ್. ಸ್ನೇಹಿತರಂದ್ರೆ ಯಾರು ನೆನಪಾಗ್ತಾರೆ ನಿಮಗೆ, ಬಾಲ್ಯ ಸ್ನೇಹಿತರು?
1: ನಮ್ಮ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಕ್ಲೋಸ್ ಫ್ರೆಂಡ್ಸ್ 9-10 ಜನ ಇದ್ದಾರೆ.
0: ಉದ್ಯೋಗ ಬಾಂಧವರು ಅಥವಾ ನಿಮ್ಮ ಬಾಲ್ಯ ಸ್ನೇಹಿತರ?
1: ಇಲ್ಲ, ಬಾಲ್ಯ ಚೈಲ್ಡ್ಹುಡ್
0: ಬಾಲ್ಯದ ಸ್ನೇಹಿತರು. ಹೌದು, ಖಂಡಿತ ನಾವು ಅವರಿಗೆ ಮಾತ್ರ ಅರ್ಥ ಆಗ್ತೇವೆ ಅನ್ನೋ ಭಾವನೆ ನಮ್ಮಲ್ಲಿ ಇರ್ತದೆ ಅಲ್ವಾ?
1: ಹೌದೌದು, ಅವರಿಗೆ ಮಾತ್ರ ಅರ್ಥ ಆಗ್ತದೆ, ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ.
0: ಸಂತೋಷ ಆದ್ರೆ ಏನ್ ಮಾಡ್ತೀರಿ ನೀವು?
1: ಸಂತೋಷ ಆದ್ರೂ ಅಷ್ಟೇ.
0: ಆಗ್ಲಿ ಸರ್, ಯಾವ ಹಾಡನ್ನು ಇಷ್ಟಪಡ್ತಿದ್ರಿ ನೀವು?
1: ನಾನು ಕಳ್ಳಮಳದಿಂದ.
0: ಕಳ್ಳಮಳದಿಂದ, ಕಳ್ಳಮಳ ಸುಬ್ರಹ್ಮಣ್ಯಂ ಹಾಡಿರುವಂತ
1: ಹಾಡು.
0: ಆಗ್ಲಿ ಸರ್, ನೀವು ಹೀಗೆ ಸದಾ ಸಂತೋಷವಾಗಿರಿ, ನಮ್ಮೊಂದಿಗೆ ಸಂತೋಷವಾಗಿ ಮಾತಾಡ್ತಾ ಇರಿ ಅಂತ ಹೇಳ್ತಾ ನಿಮಗಾಗಿ ಈಗ ಕಳ್ಳ ಮಳ್ಳ ಚಿತ್ರದ ಗೀತೆ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಇದನ್ನು ಉಪೇಂದ್ರ ಕುಮಾರ್ ಅವರ ಸಾಹಿತ್ಯವಿದೆ, ಸಂಗೀತ ಆರ್ ಎನ್ ಜಯಗೋಪಾಲ್ ಅವರದ್ದು.
1: ಥ್ಯಾಂಕ್ ಯು.

0: ಇಂದಿನ ಹೃದಯರಾಗದ ವಿಷಯ, ನೀವು ಸಂತೋಷ ಅಥವಾ ದುಃಖವನ್ನು ಯಾರೊಂದಿಗೆ ಹೇಗೆ ಹಂಚಿಕೊಳ್ತೀರಿ, ಮೌನವಾಗಿ ಅಥವಾ ಮಾತಿನ ಮೂಲಕವಾ ಅನ್ನುವಂಥ ವಿಷಯ. ಮುಂದಿನ ಕರೆ ಯಾರದ್ದು ಅಂತ ನೋಡೋಣ.
1: ಸರ್
0: ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಹಾಂ, ನಿಮ್ಮ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಾಂ ಹೇಳಿ, ಮುಂದುವರಿಸಿ.
1: ನೆಟ್ವರ್ಕ್ ಅಲ್ಲಿ ಇದ್ದೇನೆ ಸರ್.
0: ಹಾಂ,
1: ಬಹುಶಃ
0: ಈಗ ಓಕೆ, ಈಗ
1: ದೂರವಾಣಿಯಲ್ಲಿ
0: ಕೇಳಿಸ್ತಾ ಇದೆ,
1: ಏನಾದರೂ
0: ಈಗ ಕೇಳಿಸ್ತಾ ಇದೆ, ಹೇಳಿ.
1: ಹಾಂ, ದೂರವಾಣಿಯಲ್ಲಿ ಏನಾದರೂ ವ್ಯತ್ಯಾಸ ಇರಬಹುದು ಸರ್.
0: ಹಾಂ ಹೌದು, ಈಗ ಕೇಳಿಸ್ತಾ ಇದೆ.
1: ಹಾಂ ಸರಿ, ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ್ ಅಂತ ಮಾತಾಡೋದು ಸರ್.
0: ಆಗಲಿ ಸರ್, ಯಾವ ಹಾಡನ್ನು ಇಷ್ಟಪಡ್ತೀರಿ ನೀವು?
1: ನಾನಿವತ್ತು ನಮ್ಮ ದಿವಂಗತ ಜಾನಕಮ್ಮನವರ ಒಂದು ಹಾಡು ಸರ್.
0: ಹಾಂ,
1: ನಾನೇ ಭಾಗ್ಯವತಿ,
0: ಹೌದು, ಡಾಕ್ಟರ್ ರಾಜ್ಕುಮಾರ್.
1: ನಾನೇ ಪುಣ್ಯವತಿ ಅಂತ ಒಂದು ಹಾಡು ಸರ್.
0: ತುಂಬಾ ಸುಂದರವಾದ
1: ಅದು
0: ಹಾಡು,
1: ಶ್ರೀನಿವಾಸ ಕಲ್ಯಾಣದಲ್ಲಿ.
0: ಹಾಂ ಆಗಲಿ ಸರ್, ಇವತ್ತಿನ ವಿಷಯ
1: ಅವರಿಗೆ ಅರ್ಪಿತ ಸರ್. ಪಾಪ ದಿವಂಗತರಾದ್ರು ಕಳೆದ ವಾರದಲ್ಲಿ.
0: ಹೌದು,
1: ಅದಕ್ಕೋಸ್ಕರ ಹಾಡನ್ನು ಕೇಳ್ತಾ ಇದ್ದೇನೆ ಸರ್.
0: ಆಗ್ಲಿ, ಎಸ್ ಜಾನಕಿ ಅವರು ನಮ್ಮೆಲ್ಲರ ಒಂದು ದೊಡ್ಡ ಆಸ್ತಿ ಈಗ ನಾವು ಕಳ್ಕೊಂಡಿದ್ದೇವೆ.
1: ಅದೇ ಆಂಧ್ರದಲ್ಲಿ ಹುಟ್ಟಿದ್ರು, ನಮ್ಮ ಕರ್ನಾಟಕದ ಆಸ್ತಿ ಸರ್.
0: ಹೌದು, ಅವ್ರು ಯಾವತ್ತೂ ಕೂಡ ಅವ್ರು ಕನ್ನಡವನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಮೊದಲನೇದಾಗಿ ನಂಗೆ ಕನ್ನಡ ಉಳಿದದ್ದಿಲ್ಲ.
1: ಹಾಡಿನ ಹಾಡು ಸರ್ ಅದು ಯಾವ್ದಂದ್ರೆ, ಶಿವ ಶಿವ ಎನ್ನದ ನಾಲಿಗೆ, ಶಿವ ಶಿವ ಎನ್ನದ ನಾಲಿಗೆ ಒಂದು ಹಾಡು ಉಂಟು ಸರ್. ಆ ಹಾಡನ್ನು ಕನ್ನಡದಲ್ಲಿ ಅವರು ಹಾಡಿ ಮಲಯಾಳದಲ್ಲಿ ಹೇಳಿದ್ರು ಸರ್. ನಮಗೆ ಹಾಡು ಹಾಡ್ಲಿಕ್ಕೆ ಕಷ್ಟ ಆಗಿತ್ತು ಅಂತ ಹೇಳಿ ಒಂದು ಟಿವಿ ಚಾನೆಲ್ ನಲ್ಲಿ ಕೂಡ ಬಂದಿದೆ ಸರ್ ಅದು.
0: ಹೌದು, ನನ್ನ ಹಾಡಿದ ಕಷ್ಟದ ಹಾಡು ಅಂತ ಒಂದು ಹೇಳ್ಕೊಂಡಿದ್ರು ಅನ್ಸ್ತದೆ.
1: ಹೌದು ಹೇಳಿದ್ದಾರೆ ಸರ್, ಹೇಳಿದ್ದಾರೆ ಹೇಳಿದ್ದಾರೆ ಮಲಯಾಳಂ ಚಾನೆಲ್ ನಲ್ಲಿ ನಾನು ಕೇಳಿದ್ದೇನೆ ಅದನ್ನು.
0: ಹೌದು, ಅವರೊಂದು ಅದ್ಭುತ, ಯಾವ ಸಂಗೀತವನ್ನು ಕೂಡ ಕಲಿಯದೆ 17 ಭಾಷೆಯಲ್ಲಿ 48,000 ಹಾಡನ್ನ ಹಾಡಿ
1: ವರ್ಷದಲ್ಲಿ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
0: ಹೌದು ಹೌದು, ಅದ್ಭುತವಾದ
1: ಆಸ್ತಿ ನಮಗೆ ಇನ್ನು ಸಿಗ್ಲಿಕ್ಕಿಲ್ಲ ಸರ್.
0: ಹೌದು, ಖಂಡಿತ ಖಂಡಿತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಾನಕಿ ಅವರಂತ ಆಸ್ತಿ.
1: ಶ್ರೀನಿವಾಸ್.
0: ಹೌದು, ಖಂಡಿತ ಖಂಡಿತ.
1: ಹೌದು ಸರ್,
0: ಇವತ್ತಿನ ವಿಷಯ ಬರೋದಾದ್ರೆ ಸಂತೋಷ.

0: ಖುಷಿ ಅಥವಾ ದುಃಖ ಆದಾಗ ಪ್ರತಿಯೊಬ್ಬರಿಗೂ ಆಗುವಂಥದ್ದೇ. ನಾವು ಬೇರೆ
1: ಹೌದು
0: ಬೇರೆ ರೀತಿಯಲ್ಲಿ ಹಂಚ್ಕೊಳ್ತೇವೆ. ಕೆಲವರು ಮಾತನ್ನು ಇಷ್ಟಪಡ್ತಾರೆ, ಕೆಲವರು ಮೌನವನ್ನು ಇಷ್ಟಪಡ್ತಾರೆ, ಅದು ಕೆಲವರು
1: ನನಗೆ
0: ಗೆಳೆಯರ ಹತ್ರ
1: ಇಷ್ಟ
0: ಹೇಳ್ಕೊಳ್ತಾರೆ.
1: ಬಂದ್ರೆ
0: ಹಾಂ
1: ನಾನು ಸ್ವಲ್ಪ ಮೌನವಾಗಿ ಇದ್ಕೊಂಡು ಕಣ್ಣೀರಿನ ಮೂಲಕ, ಕೆಲವು ದೊಡ್ಡ ದುಃಖ ಆದ್ರೆ ಕಣ್ಣೀರಿನ ಮೂಲಕ ಅದನ್ನು ನಾನು
0: ಹಾಂ
1: ವ್ಯಕ್ತಪಡಿಸ್ತೇನೆ ಸರ್.
0: ಹಾಂ ಕಣ್ಣೀರಿನ ಮೂಲಕ ಹರಿದು ಹೋಗ್ತದೆ ಅಂತ ಲೆಕ್ಕ ಅಲ್ವಾ?
1: ಹೋಗ್ತದೆ ಹೋಗ್ತದೆ, ಅದನ್ನು ಮೌನವಾಗಿ ಇದ್ದುಕೊಂಡು.
0: ಮೌನವಾಗಿದ್ದುಕೊಂಡು.
1: ಹೌದು ಹೌದು,
0: ಹೌದು
1: ಮತ್ತೆ ತುಂಬಾ ಸಂತೋಷ ಆದಾಗ ಅದೇನಿಲ್ಲ, ನಾವು ಹಸನ್ಮುಖಿಯಾಗಿ ಇರ್ತೇವೆ ಅಷ್ಟೇ,
0: ಹೌದು ಸಂತೋಷ ಆದಾಗ ನಾವು
1: ಹಸನ್ಮುಖಿಯಾಗಿ ಇರ್ತೇವೆ.
0: ಹಾಂ
1: ಮತ್ತೆ ದುಃಖ ಆದಾಗ ನಮಗೆ ಅದು ಕೆಲವೊಮ್ಮೆ ಕೆಲವೊಂದು ಸಾರಿ ಸಿಟ್ಟು ಬರ್ತದೆ, ಯಾರಾದ್ರೂ ಹೀಗೆ ದುಃಖದಲ್ಲಿರುವಾಗ ಏನಾದ್ರೂ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ದುಃಖ ಸಿಟ್ಟು ಕೂಡ ಬರ್ತದೆ.
0: ಹೌದು
1: ಆದ್ರೂ
0: ಹೌದು
1: ಕಣ್ಣೀರ್ ಹೆಚ್ಚಾಗಿ ಕಣ್ಣೀರ್ ತುಂಬಾ ದುಃಖ ಆದಾಗ ಕಣ್ಣೀರಿನಲ್ಲಿ ನಾನು ಇದು ಮಾಡ್ತೇನೆ ಸರ್, ಅಷ್ಟೇ
0: ಹೌದು.
1: ವ್ಯಕ್ತಪಡಿಸ್ತೇನೆ ಅದನ್ನು.
0: ಖಂಡಿತ ನೀವು ಕೆಲವೊಂದ್ಸಲ ಸಂತೋಷ ಆದಾಗ ಯಾರು ಬರೀ ಬೇಕಾದ್ರೂ ಹೇಳ್ಕೊಳ್ಬಹುದು, ದುಃಖ ಆದಾಗ ಎಲ್ಲರ
1: ಹೌದು,
0: ಬಗ್ಗೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ.
1: ಆದ್ರೆ
0: ಹಾಗಾಗಿ
1: ಹೇಳ್ತಾರೆ ಸರ್, ದುಃಖವನ್ನು ಇಲ್ಲಿ ಕಷ್ಟವನ್ನು ಇನ್ನೊಬ್ಬರೊಟ್ಟಿಗೆ ಹೇಳಿಕೊಂಡು ಹಂಚಿಕೊಂಡು ಅದು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಬರ್ತದೆ ಅಂತ ಹೇಳ್ತಾರೆ,
0: ಹೌದು ಹೌದು.
1: ಬಟ್ ನನಗೆ ಅದರ ಅನುಭವ ಬರಲಿಲ್ಲ ಹಾಗೆ ಹೇಳಿದಾಗ.
0: ಪ್ರತಿಯೊಬ್ಬರ ಅನುಭವ ಕೂಡ ವಿಭಿನ್ನವಾಗಿರುತ್ತದೆ, ಅದಕ್ಕೋಸ್ಕರನೇ ಈ ವಿಷಯವನ್ನ ನಾವು
1: ಹೌದು,
0: ಇಟ್ಟಿದ್ದೀವಿ
1: ಒಳ್ಳೆ
0: ಇವತ್ತು.
1: ವಿಷಯ ಸರ್, ಅದು ಒಳ್ಳೆ
0: ಹೌದು
1: ವಿಷಯ.
0: ಹೌದು,
1: ಹೌದು
0: ಯಾಕಂದ್ರೆ ಜೀವನಾನುಭವ ತಿಳ್ಕೊಂಡಾಗ್ತದೆ, ಬೇರೆ ಪ್ರತಿಯೊಬ್ಬರ
1: ಹೌದು ಹೌದು
0: ಅನುಭವಗಳು ಅಥವಾ
1: ಹೌದು
0: ಅಭ್ಯಾಸಗಳು ಬೇರೆ ಬೇರೆ ಇರ್ತವೆ. ನೋಡಿ, ನೀವು
1: ಹೌದು
0: ನಿಮ್ಮ ಒಂದು ರೀತಿಯಲ್ಲಿ ಅದನ್ನು ನಂಬ್ತೀರಿ.
1: ಮತ್ತೆ ಮಾತು ಕೂಡ ಬರುವುದಿಲ್ಲ, ದುಃಖ ಆದಾಗ ಮಾತು ಕೂಡ ಬರುವುದಿಲ್ಲ ಸರ್.
0: ಹೌದು ಖಂಡಿತ
1: ಒಂದು ಅದೊಂದು ಇರ್ತದೆ, ನಾವು ದುಃಖ ವ್ಯಕ್ತಪಡಿಸಬೇಕಾದ್ರೆ ಮಾತು ಕೂಡ ನಮ್ಮಲ್ಲಿ ಬರುವುದಿಲ್ಲ.
0: ಹೌದು, ದುಃಖಕ್ಕೂ
1: ಹೌದು
0: ಮೌನಕ್ಕೂ ಭಾರಿ ಒಳ್ಳೆಯ ಸಂಬಂಧ.
1: ಹೌದು ಸರ್, ಖಂಡಿತ
0: ಹೌದು ಹೌದು
1: ಖಂಡಿತ
0: ಹೌದು.
1: ಸರ್.
0: ಆಗಲಿ, ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ, ನೀವು ಮುಕ್ತವಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಈಗ ನಿಮಗಾಗಿ
1: ಆಯ್ತು. ಹೌದು ಸರ್ ಹೌದು, ನಿಜ ಮನಸ್ಸು ಮನ ತುಂಬಿ ಹೇಳಿದ್ದು ಸರ್ ನಾನು, ಅದನ್ನು ಮನಸ್ಸಿಗೆ ಇದ್ದದನ್ನೇ ಹೇಳಿದ್ದು.
0: ಆಗಲಿ ಸರ್, ಈಗ ನಿಮಗಾಗಿ ಶ್ರೀನಿವಾಸ ಕಲ್ಯಾಣದ ನಾನೇ ಭಾಗ್ಯವತಿ ಅನ್ನುವಂಥ ಹಾಡು, ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿರುವಂಥ ಹಾಡನ್ನು ಜಿ ಉದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ.

0: ಕೇಳುಗರೆ, ನಿಮ್ಮ ಕರೆಗಳನ್ನು ಸ್ವೀಕರಿಸಕ್ಕೆ ನಾವು ಕೂಡ ಉತ್ಸುಕರಾಗಿದ್ದೇವೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ ಬಳಿಕ ಹೃದಯರಾಗ ಮುಂದುವರಿಯುತ್ತೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹೃದಯ ರಾಗದಲ್ಲಿ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ,
4: ಹಲೋ,
0: ಆಕಾಶವಾಣಿ ಮಂಗಳೂರು, ಯಾರು ಮಾತಾಡ್ತಿದ್ದೀರಿ?
4: ಸರ್ ನಮಸ್ತೆ, ನಾನು ಅಮ್ಮಣ್ಣಿ ಕಾರ್ಕಳದಿಂದ ಮಾತನಾಡ್ತಿದ್ದೇನೆ ಸರ್.
0: ಅಮ್ಮಣ್ಣಿಯವರು ಕಾರ್ಕಳದಿಂದ ಹೇಗಿದ್ದೀರಮ್ಮ?
4: ಚೆನ್ನಾಗಿದ್ದೇವೆ ಸರ್, ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ.
0: ಹೌದಾ, ಸಂತೋಷವಾಗಿದ್ದೀರಾ ಅಥವಾ ಬೇಸರದಲ್ಲಿದ್ದೀರಾ?
4: ಸಂತೋಷ ಅಂದ್ರೆ ಸ್ವಲ್ಪ ಬೇಸರನೇ ಇದೆ ಸರ್, ಮತ್ತೆ ಹೌದು ಸ್ವಲ್ಪ ಬೇಸರ ಇದೆ, ಆದ್ರೂ ನಾನು ಕರೆ ಮಾಡ್ತಾ ಇದ್ದೇನೆ ಸರ್.
0: ಆಗ್ಲಿ ಅಮ್ಮ.
4: ಏನಂದ್ರೆ ಇವಾಗ ಟಾಪಿಕ್ ಮೇಲೆ ಮಾತನಾಡೋದಾದ್ರೆ ಸರ್, ನಾನು ಸಂತೋಷ ಅಂತ ನಮ್ಮ ಈಗ ನನ್ಗೆ ಏನಾದ್ರೂ ವಿಷಯದಲ್ಲಿ ಸಂತೋಷ ಅಂತ ಇದ್ರೆ ನಾನು ಅದನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್, ಹಂಚಿಕೊಂಡು ಅದನ್ನು ಇನ್ನೂ ಸಂತೋಷ ಪಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ನಾನು
0: ಒಂದು
4: ಸಂತೋಷ
0: ಇಮ್ಮಡಿ ಆಗ್ತದೆ ಅಂತ ಹೇಳ್ತಾರೆ, ಸಂತೋಷವನ್ನು
4: ಸಂತೋಷ ಇಮ್ಮಡಿಗೊಳ್ತದೆ. ಆಗ ಮತ್ತೊಂದು ಬೇಸರ ಅಂತ ದುಃಖ ಏನಿದೆ ಅದನ್ನು ನಾನು ಮೌನವಾಗಿರುವುದನ್ನೇ ಕಲ್ತಿದ್ದೇನೆ ಸರ್. ಮೌನ ಅಂದ್ರೆ ನಂಗೆ ಏನಾದ್ರೂ ಮನಸ್ಸಿಗೆ ದುಃಖ ಇದೆ, ನೋವಿದೆ ಅಂತ ಇದ್ದಾಗ ಅದನ್ನ ನಾನು ಇನ್ನೊಬ್ಬರಿಗೆ ತಿಳಿಸಿ ಇನ್ನೊಂದಷ್ಟು ನೋವು ಕೊಡ್ಲಿಕ್ಕೆ ನಾನು ಇಷ್ಟಪಡಲ್ಲ ಸರ್, ಆದಷ್ಟು ನಾನು ಮೌನಿಯಾಗಿರ್ತೇನೆ ಸರ್.
0: ಖಂಡಿತ, ಅದು ಮನೆಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಹೊರುವಂತ ಮಹಿಳೆಯರಿಗೆ ದುಃಖವನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶಗಳು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದಲ್ವಾ?
4: ಹೌದು ಸರ್, ನಿಜವಾಗಿ
0: ಹೌದು. ಅವರು ದುಃಖಿತರಾದ್ರೆ ಮಕ್ಕಳು ಇದ್ದಾರೆ, ಉಳಿದವರು ಇದ್ದಾರೆ ಅಲ್ವಾ?
4: ಹೌದು ಹೌದು, ಅವರಿಗೂ ಇನ್ನು ನೋವು ಆಗ್ತದೆ ಅಲ್ವಾ? ಹಾಗೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ಗೆ ಸಹಿಸಲಾರದ ದುಃಖ ನೋವು ಇದ್ರೆ ಅದನ್ನು ಹೇಳಲಿಕ್ಕೆ ತುಂಬಾ ನಾವು ಯೋಚನೆ ಮಾಡ್ತೇವೆ, ಇನ್ನು ಇನ್ನು ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ಮತ್ತು ನಮ್ಮ ಪೇರೆಂಟ್ಸ್ ಗೂ ನಾವು ಹೇಳಲಿಕ್ಕೆ ಹೋಗುದಿಲ್ಲ, ನಮ್ಮ ದುಃಖವನ್ನು ನಾವೇ ಅಲ್ಲೇ ನುಂಗಿಕೊಳ್ತೇವೆ. ಹೆಣ್ಮಕ್ಳು ಅಂದ್ರೆ ನೀವು ಹೇಳಿದ ಹಾಗೆ ಮಹಿಳೆಯರಂದ್ರೆ ಆ ತರನೇ ಇರ್ತಾರೆ ಹೆಚ್ಚಿನವರು ಅಂತ ನಾನು ಅನ್ಕೊಳ್ತೇನೆ ಸರ್.
0: ಹೌದು, ಇದೆಲ್ಲವೂ ಕೂಡ ಒಂಥರ ಕಟು ಸತ್ಯಗಳು, ಮತ್ತೆ ಜೀವನದಲ್ಲಿ ನಾವು ಅಭ್ಯಾಸ ಮಾಡಬೇಕಾದದ್ದೇ ನೀವು ಹೇಳಿದ ಹಾಗೇನೆ. ನೋಡಿ, ಎಷ್ಟು ಈವರೆಗೆ ಕರೆ ಮಾಡಿದವರೆಲ್ಲರೂ ಕೂಡ ಎಷ್ಟೇ ವಾಚಾಳಿಗಳು ಗೊತ್ತಿಲ್ಲ, ಆದರೆ ದುಃಖ ಬಂದಾಗ ನಾವು ಮೌನವಾಗಿರುತ್ತೇವೆ ಅಂತಲೇ ಹೇಳಿದವರು, ನೀವು ಕೂಡ ಹಾಗೆ ಹೇಳ್ತೀರಿ. ಖಂಡಿತ, ಆ ಸಾಲಿಗೆ ನಾವೆಲ್ಲರೂ ತುಂಬ ಜನ ಸೇರುತ್ತೇವೆ. ಆಗಲಿ ಮೇಡಮ್, ತುಂಬ ಸಂತೋಷ ಆಯಿತು ನಿಮ್ಮ ಹತ್ರ ಮಾತಾಡಿ ಅಂತೂ. ನಿಮಗಾಗಿ ಈಗ ಸಂಜು ಮತ್ತು ಗೀತಾ ಚಿತ್ರದ ಹಾಡು, ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್, ಕವಿರಾಜ್ ಅವರ ಸಾಹಿತ್ಯ ಇದೆ, ಜೆಸ್ಸಿ ಗಿಫ್ಟ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಸಂಜು ಮತ್ತು ಗೀತಾ ಚಿತ್ರದ ಗೀತೆಯನ್ನ ಕೇಳಿದ್ರೆ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ, ಹಲೋ, ಯಾರು ತುಂಬಾ ಸಂತೋಷದಲ್ಲಿದ್ದಾಗ ಉಂಟಲ್ವಾ?
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
1: ಹಲೋ,
0: ಹಾ ಹಲೋ, ಕೇಳ್ತಾ ಇದೆಯಾ ಸರ್?
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಹೇಗಿದ್ದೀರಿ?
1: ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್. ನಿಮ್ದು ವಾಯ್ಸ್ ಸ್ವಲ್ಪ ಮೆಲ್ಲ ಕೇಳ್ತಾ ಉಂಟು.
0: ಹೌದಾ? ಹಾ, ನಾನು ಸಾಧ್ಯವಾದಷ್ಟು ಪ್ರಯತ್ನಿಸ್ತೇನೆ. ಹಾ ಹೇಳಿ ಸರ್, ನನ್ನ ಮಾತು ಕೇಳ್ತಾ ಇದೆಯಲ್ಲ ಈಗ?
1: ಕೇಳ್ತಾ ಇದೆ, ಸ್ವಲ್ಪ ಕೇಳ್ತಾ ಇದೆ.
0: ಆಗಲಿ ಸರ್, ನಿಮ್ಮ ಸಂತೋಷ ಆದಾಗ ದುಃಖ ಆದಾಗ ನೀವು ಹೇಗಿರ್ತೀರಿ ಅಂತ ವಿಷಯ.
1: ಸರ್, ಸಂತೋಷ ಆದಾಗ ದುಃಖ ಆದಾಗ ನಾವು ಯಾವಾಗಲೂ ಬೆಳಿಗ್ಗೆ ನಗ್ನಗ್ತಾ ಖುಷಿಯಾಗಿದ್ರೆ ಅದು ಇಡೀ ದಿನ ನಮ್ಮ ಬದುಕು ಖುಷಿಯಾಗಿರ್ತದೆ. ನಾವು ಬೆಳಿಗ್ಗೆ ನಾವು ಅಳ್ತಾ ಅಳ್ತಾ ಕೆಲಸ ಮಾಡಿದ್ರೆ ಅದು ಇಡೀ ದಿನ ಲೈಫ್ ಲಾಂಗ್ ಅಳ್ತಾ ಅಳ್ತಾ ಇರ್ತದೆ. ಯಾಕಂದ್ರೆ ನೋಡಿ, ನಾವು ಪಾಸಿಟಿವ್ ಆದ್ರೆ ಪಾಸಿಟಿವ್, ಆಕ್ಟಿವ್ ಆದ್ರೆ ಆಕ್ಟಿವ್. ಹಾಗೆ ನಾವು ತಿಳ್ಕೊಂಡಾಗೆ
0: ನಿಮ್ಮಂತವ್ರನ್ನೇ ನಾನು ಹುಡುಕ್ತಾ ಇದ್ದೆ ನೋಡಿ, ನಿಮ್ಮಂತವ್ರನ್ನೇ ಹುಡುಕ್ತಾ ಇದ್ದೆ. ಅಂದ್ರೆ ಕೆಲವೊಂದ್ಸಲ ನಾವು ಸಂತೋಷ ದುಃಖಕ್ಕೆ ಅದು ಹೇಳಿದಾಗೆ ನಾವು ಕೇಳ್ತೇವೆ, ಆದ್ರೆ ಕೆಲವ್ರು ಇರ್ತಾರೆ ನಿಮ್ಮ ಹಾಗೆ, ಆ ಸಂತೋಷವನ್ನ ಅವರೇ ಹುಟ್ಟಾಕೊಳ್ತಾರೆ. ನೀವು ನೋಡಿ,
1: ಅವ್ರಿಗೆ ಅಂದ್ರೆ ಅದು ಅವರವರ ಅಭಿಪ್ರಾಯ. ಯಾಕಂದ್ರೆ ನೋಡಿ, ಈಗ ನಾವು ಬೆಳಿಗ್ಗೆ ಸಾಯಂಕಾಲ ಇರುವಾಗ ನಾವು ನಗ್ನಾಗ್ತ ಖುಷಿಯಾಗಿದ್ರೆ ಅದು ಎಲ್ಲರೂ ಖುಷಿಯಾಗಿರ್ತಾರೆ, ಜೊತೆಯಲ್ಲಿ ಇರೋರು ಖುಷಿಯಾಗಿರ್ತಾರೆ. ಯಾಕಂದ್ರೆ ನಾವು ದುಃಖದಲ್ಲಿ ನಾವೆಲ್ಲ ಇದ್ರೆ ಅವರು ಸಹ ದುಃಖದಲ್ಲಿ ಇರ್ತಾರೆ. ಯಾಕಂದ್ರೆ ಎಲ್ಲಿ ಸಹ ನೋಡಿದ್ರು ಖುಷಿ ಕಾಣೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಖುಷಿ ಇದ್ರೆ ಎಲ್ಲ ಪ್ರಪಂಚವೇ ಖುಷಿ ನೋಡಬಹುದು ಅಂತ ನನ್ನ ಅಭಿಪ್ರಾಯ. ಹಾಗೆ
0: ಹೌದು, ಖಂಡಿತ ಹೌದು. ಮತ್ತೊಂದು ಹೇಳ್ತಾರೆ, ಮಾತಿದೆ ನಿಮಗೆ ಕೇಳಿರ್ಬೋದು,
1: ಮನುಷ್ಯನಿಗೆ ಬಂದ ಸವಾಲುಗಳು ನಾವು ಎದುರಿಸಬೇಕು. ಯಾಕಂದ್ರೆ ನಮ್ಮಲ್ಲಿ ಮನುಷ್ಯನಿಗೆ ಬರಲಿ ಕಷ್ಟ, ಮನುಷ್ಯನಿಗೆ ಬರಲೇಬೇಕಾದ. ಯಾಕಂದ್ರೆ ಅದು ಪ್ರತಿಯೊಬ್ಬ ಮನುಷ್ಯನ ಹಕ್ಕ ಅದು. ಯಾಕಂದ್ರೆ ಅದೊಂದು ಕಷ್ಟ ಬರಲಿದೆ ಮನುಷ್ಯ, ನಾವು ಕಷ್ಟ ಬರಲಿದ್ರೆ ನೆಲದ ಮೇಲೆಲ್ಲ ಓಡಾಡ್ತಿರ್ಲಿಲ್ಲ, ಎಲ್ಲ ಆಕಾಶಲ್ಲೆಲ್ಲ ತೇಲಾಡ್ಬೋದಿತ್ತು.
0: ಹೌದು ಹೌದು ಹೌದು.
1: ಹಾಗೆ
0: ಉಮೇಶ್ ಅವರೇ, ಯಾವ ಹಾಡನ್ನ ಇಷ್ಟಪಡ್ತೀರಿ?
1: ಮೆಟ್ಲಿದ್ದಂಗೆ. ಯಾಕಂದ್ರೆ ನಮಗೆ ಸೋಲು ಗೆಲುವು ಎರಡು ಇದ್ರೆ ಮಾತ್ರ ಮನುಷ್ಯನಿಗೆ ಒಂಥರ ಥ್ರಿಲ್ ಇರ್ತದೆ, ಮತ್ತೆ ಮೇಲೆ ಬರ್ಲಿಕ್ಕೆ

0: ನಮ್ಗೆ ಒಂಥರ ಖುಷಿ ಇರ್ತದೆ ಹಾಗೆ.
1: ಹೌದು, ಮತ್ತೊಬ್ಬ ಸಂತೋಷವನ್ನು ಹಾಡುವವನು ಪುಣ್ಯಾತ್ಮ ಅಂತ ಹೇಳ್ತಾರೆ, ಎಷ್ಟೋ ಅವನಿಗೆ ಪುಣ್ಯ ಸಂಪಾದಿಸ್ತಾನಂತೆ. ನೀವು ಅದೇ ರೀತಿ ಸಂತೋಷವನ್ನು ಹರಡುವವನು ಪುಣ್ಯ ಸಂಪಾದಿಸ್ತಾನೆ ಅಂತ ಹೇಳ್ತಾರೆ ನೀವು, ಹಾಗಾಗಿ ತುಂಬಾ ಜನಕ್ಕೆ ಸಂತೋಷವನ್ನು ಹಾಡಿರ್ತೀರಾ ಅನ್ಕೊಂಡಿದ್ದೇನೆ.
0: ಅವರವರ ಅಭಿಪ್ರಾಯ ಸರ್, ಜನರ ಬಗ್ಗೆ ನಾವು ಹೇಳಕ್ಕಾಗೋದಿಲ್ಲ, ನಮ್ದು ನಾವು ಹೇಳಿದ್ವಿ ಅಷ್ಟೇ. ಈಗ
1: ಖಂಡಿತ ಖಂಡಿತ ಇದು ಅತ್ಯುತ್ತಮವಾದ ಒಂದು ಅಭ್ಯಾಸ ಹವ್ಯಾಸ. ಹೇಳಿ ಸರ್, ಯಾವ ಹಾಡನ್ನು ಇಷ್ಟಪಡ್ತಾ ಇದ್ದೀರಿ?
0: ನನಗೆ ಯಾವ ರವಿಚಂದ್ರನ್ ಅವರಿಂದ ರುಕ್ಕಮ್ಮ ಏಳು ಕೆರೆಯ ನೀರು ಕೂಡಿದೆ ಆ ಸಾಂಗ್ ಸರ್,
1: ಸಿಪಾಯಿ ಚಿತ್ರದ ಹಾಡು
0: ತುಂಬಾ ಚೆನ್ನಾಗಿದೆ ಸರ್. ಸಿಪಾಯಿ ಅಂದ್ರೆ ಅದು ಬಹಳ ಒಂದು ಅರ್ಥ ಇದೆ ಸಾಂಗ್.
1: ಆಗ್ಲಿ ಆಗ್ಲಿ ಆಗ್ಲಿ, ಉಮೇಶ್ ಅವರೇ ಮಾತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಸಿಪಾಯಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಕೇಳುಗರೆ, ಹೃದಯ ರಾಗವನ್ನ ಮುಂದುವರಿಸುವ ಮುಂಚೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೆಳಗರೆ, ಇಂದಿನ ಹೃದಯ ರಾಗವನ್ನು ಮುಂದುವರಿಸ್ತಾ ಸಂತೋಷ ಅಥವಾ ದುಃಖವನ್ನು ನೀವು ಹೇಗೆ ಹಂಚಿಕೊಳ್ತೀರಾ, ಮೌನವೋ ಮಾತೋ ಅನ್ನೋದನ್ನು ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ, ನಮಸ್ಕಾರ. ಆಕಾಶವಾಣಿ ಮಂಗಳೂರು. ವಸಂತಿ ಅವರು ಹೇಗಿದ್ದೀರಿ? ಇವತ್ತು ಯಾವ ಹಾಡನ್ನು ಇಷ್ಟಪಡ್ತೀರಿ ನೀವು?
4: ಸ್ವಲ್ಪ
0: ನೀವು ಯಾವ ಹಾಡನ್ನು ಇಷ್ಟಪಡ್ತೀರಿ ಇವತ್ತು? ಯಾವ ಹಾಡನ್ನು ಇಷ್ಟಪಡ್ತೀರಿ ಇವತ್ತು? ಹೌದಾ, ಆಗಲಿ. ನೀವು ಸಂತೋಷ ಅಥವಾ ದುಃಖ ಆದಾಗ ಯಾವ ರೀತಿ ಹಂಚಿಕೊಳ್ತೀರಿ?
4: ಸುಖ ಬಂದ್ರು ಹಿಗ್ಗುವುದಿಲ್ಲ, ಕಷ್ಟ ಬಂದ್ರೆ ಹಿಗ್ಗುವುದಿಲ್ಲ, ಸುಖ ಬಂದ್ರೆ ಅಲ್ಲ, ಕಷ್ಟ ಬಂದ್ರೆ ಕುಗ್ಗುವುದಿಲ್ಲ, ಸುಖ ಬಂದ್ರೆ ಹಿಗ್ಗುವುದಿಲ್ಲ, ಎರಡನ್ನು ಸಮಾನವಾಗಿ ಹೇಳ್ತೇನೆ. ಮತ್ತೆ ಏನ್ ಕಷ್ಟ ಸುಖ ಬಂದ್ರು ದೇವರು ಮಾತ್ರ ಪರಿಹಾರ ಮಾಡುದು, ಅವರ ಹತ್ರವೇ ನಾನು ಮೊರೆ ಇಡುದು.
0: ಅಂದ್ರೆ ನೀವು ಒಂದು ರೀತಿಯಲ್ಲಿ ನಿಮ್ಮೊಳಗೆ ನೀವು ಇರ್ತೀರಿ, ಮೌನವಾಗಿರ್ತೀರಿ ಅಂತ ಹೇಳ್ಬೋದಲ್ವಾ?
4: ಹೌದೌದು, ಆದಷ್ಟು ದೇವರಿಗೆ ಒಪ್ಸುದು ಎಲ್ಲದನ್ನು, ಕಷ್ಟ ಸುಖ ಬರ್ಲಿ ಸುಖ ಬರ್ಲಿ, ಹಿಗ್ಗಬಾರ್ದು ಕುಗ್ಗಬಾರ್ದು,
0: ಖಂಡಿತ
4: ಸಮಾನವಾಗಿ ಸ್ವೀಕರಿಸಬೇಕು ಅಂತ ನನ್ನ ಅಭಿಪ್ರಾಯ.
0: ಖಂಡಿತ, ಇದೊಂದು ನೀವು ಅನುಭವದಿಂದ ನೀವು ರೂಢಿಸ್ಕೊಂಡಿದ್ದೀರಿ ಅನ್ಸುತ್ತೆ. ಖಂಡಿತ, ಯಾಕೆಂದ್ರೆ ಬೇರೆ ಯಾರೇ ನಮಗೆ ತಾತ್ಕಾಲಿಕವಾಗಿ ನಮ್ಮ ಸಪೋರ್ಟ್ ನಿಲ್ಬಹುದು, ಆದ್ರೆ ದೇವರು ಯಾವತ್ತೂ ಕೂಡ ನಮಗೆ ಯಾರು ಇಲ್ಲದಿದ್ರು ಕೂಡ ನಮ್ಮ ನೆರವಿಗಿರ್ತಾರೆ ಅಂತ ನಾವು ನಂಬಬಹುದು. ಖಂಡಿತ ಖಂಡಿತ ಅಮ್ಮ,
4: ಕೇಳ್ತಾರೆ ಆದ್ರೆ ಅಷ್ಟು ಇದಾಗುದಿಲ್ಲ, ದೇವರು ಮಾತ್ರ ಪರಿಹಾರ ಮಾಡ್ತಾರೆ ಅಂತ ನಂಬಿಕೆ ಉಂಟು ನನಗೆ.
0: ಹೌದು, ಆ ನಂಬಿಕೆ
4: ಎಲ್ಲವನ್ನ ದೇವರಿಗೆ ಒಪ್ಪಿಸುದು.
0: ಹೌದಮ್ಮ, ಆ ನಂಬಿಕೆ ತುಂಬಾ ಮುಖ್ಯವಾದ.
4: ಖುಷಿ ಅಂದ್ರೆ ಸಂತೋಷ ಆದಾಗ ಒಂದು ಅಂದ್ರೆ ಎರಡ್ ಸಲ ಅಮೆರಿಕಾ ಹೋಗಿ ಬಂದೆ, ಅದನ್ನು ಖುಷಿಯಲ್ಲಿ ಹಂಚಿಕೊಂಡೆ ಎಲ್ಲರ ಹತ್ರ.
0: ಆಗ್ಲಿ ಆಗ್ಲಿ, ತುಂಬಾ ಖುಷಿಯ ವಿಷಯ. ಹಲೋ, ತಾಂತ್ರಿಕ ಕಾರಣಗಳಿಂದ ನಿಮ್ಮ ಮಾತು ಕೇಳಿಸ್ತಾ ಇಲ್ಲಮ್ಮ. ಈಗ ನಿಮಗಾಗಿ ಭಾಗ್ಯವಂತರು ಚಿತ್ರದ ಗುರುವಾರ ಬಂತಮ್ಮ ಹಾಡು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಉದಯಶಂಕರ್, ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ.

0: ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆ ನಾವು ಗುರುಪ್ರಸಾದ್, ಟಿಎನ್ ಮತ್ತು ಅರ್ಚನಾ. ಇಂದಿನ ವಿಷಯ ಸಂತೋಷ ಅಥವಾ ದುಃಖವನ್ನು ನೀವು ಹೇಗೆ ವ್ಯಕ್ತಪಡಿಸ್ತೀರಿ, ಮಾತಿನಲ್ಲೋ ಮೌನದಲ್ಲೋ ಎನ್ನುವಂಥದ್ದು. ಸಂತೋಷವನ್ನು ಸಾಮಾನ್ಯವಾಗಿ ನಗು ಮತ್ತು ಮುಖದ ಹಾವಭಾವಗಳಿಂದ, ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ, ಕೃತಜ್ಞತೆ ತೋರುವುದರಿಂದ, ಸೃಜನಶೀಲತೆಯಿಂದ ವ್ಯಕ್ತಪಡಿಸ್ತೇವೆ. ಅದೇ ರೀತಿ ದುಃಖವನ್ನು ಅಳುವುದರಿಂದ, ಏಕಾಂತದಿಂದ, ಆಪ್ತ ಸಮಾಲೋಚನೆಯಿಂದ, ವಿಶ್ರಾಂತಿಯಿಂದ, ಕಲಾತ್ಮಕ ಅಭಿವ್ಯಕ್ತಿಯಿಂದ, ಹೀಗೆ ಹಲವಾರು ಮಾರ್ಗಗಳಿಂದ ಅದನ್ನು ಮರೆಯುತ್ತೇವೆ. ನೀವು ಸಂತೋಷ ಅಥವಾ ದುಃಖವನ್ನು ಹೇಗೆ ವ್ಯಕ್ತಪಡಿಸ್ತೀರಿ ಎಂಬುದನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಳ್ಬೋದು. ನೋಡೋಣ ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಏನು ಹೇಳ್ತಾರೆ ಅಂತ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತೀನಿ.
0: ಪುತ್ತೂರಿನಿಂದ ಸರಸ್ವತಿ ಅವರು, ತುಂಬಾ ಸಂತೋಷ ಮೇಡಮ್. ಇವತ್ತಿನ ವಿಷಯ ಗೊತ್ತಿದ್ಯಾ ನಿಮಗೆ?
1: ವಿಷಯ ಅಂದ್ರೆ ನನಗೆ ಇದು, ನಾವು ಏನಾದ್ರೂ ಕಷ್ಟ ಬಂದ್ರೆ ನಾನು ಸುಮ್ಮನೆ ಇರ್ತೇನೆ ಸರ್ ಮೇಡಮ್. ಮತ್ತೆ ಬೇರೆ ಆಪತ್ತಿನ ಕಷ್ಟ ಬಂದ್ರೆ ಇನ್ನೊಬ್ರಲ್ಲಿ ಹಂಚಿಕೊಳ್ತೇನೆ ಮೇಡಮ್.
0: ಹಂಚಿಕೊಳ್ತೀರಿ?
1: ಮತ್ತೆ ಇಲ್ಲದಿದ್ರೆ ಸುಮ್ಮನೆ ಇರ್ತೇನೆ. ನಮ್ಮ ಮನಸ್ಸಿನ ಬೇಸರ ನಮ್ಮಲ್ಲಿ ಇರ್ತದಲ್ಲ, ಪರಸ್ಪರ ನಾವು ಫ್ರೆಂಡ್ನವರಲ್ಲಿ ಹಂಚಿಕೊಂಡ್ರೆ ಒಳ್ಳೇದು, ಮತ್ತೆ ಮನೆಯವರಲ್ಲಿಯೂ ಹಂಚಿಕೊಂಡ್ರೆ ಒಳ್ಳೇದು. ಇಲ್ಲದಿದ್ರೆ ನಮ್ಮ ದುಃಖ ನಮ್ಮಲ್ಲೇ ಇರ್ತದೆ,
0: ನಮ್ಮಲ್ಲೇ ಇರ್ತದೆ. ಹೌದು, ಹಂಚಿಕೊಳ್ಳೋದು ಉತ್ತಮ ಅಂತ ನೀವು ಹೇಳ್ತೀರಿ.
1: ಇನ್ನೊಬ್ರಲ್ಲಿ ನಾವು ಮನಸ್ಸಿನಲ್ಲಿ ನಮ್ಗೆ ಏನಾದ್ರೂ ಕಷ್ಟ ಬಂತು ಹೀಗೆ ಅಂತ ನಮ್ಮ ಮನೆಯವರಲ್ಲಿ ಫಸ್ಟ್ ಗೆ ಹೇಳ್ಬೇಕು.
0: ಹೌದು,
1: ಮತ್ತೆ ನಮ್ಮ ಫ್ರೆಂಡ್ಸ್ನವರಲ್ಲಿ ಹೇಳ್ಬೇಕು ಮೇಡಮ್. ಆದ್ರೆ ನಮ್ಮ ಕಷ್ಟ ಸ್ವಲ್ಪ ಆದ್ರೂ ಪರಿಹಾರ ಆಗ್ತದೆ.
0: ಪರಿಹಾರ ಆಗ್ತದೆ, ತುಂಬಾ ಸಂತೋಷ. ಹಾಗಾದ್ರೆ ಖುಷಿ ಆದಾಗ ಏನ್ ಮಾಡ್ತೀರಿ ಮೇಡಮ್? ತುಂಬಾ ಖುಷಿ
1: ಆದ್ರೆ ಸಹ ನಾನು ಮನೆಯವರಲ್ಲಿ ಹಂಚಿಕೊಳ್ತೇನೆ, ಮತ್ತೆ ನಾವು ನನ್ನ ಫ್ರೆಂಡ್ನವರಲ್ಲಿ ಹಂಚಿಕೊಳ್ತೇನೆ, ಮತ್ತೆ ನಮ್ಮ ನಂತರ ಮನೆಯವರಲ್ಲಿ ಎಲ್ಲ ಆಂಟಿಯವರಲ್ಲಿ ಎಲ್ಲ ಹಂಚಿಕೊಳ್ತೇನೆ. ಖುಷಿ ಆದ್ರೂ ಕಷ್ಟ ಆದ್ರೂ ಅವರಲ್ಲಿ ಹಂಚಿಕೊಳ್ತೇನೆ.
0: ಆಗ ಖುಷಿಯನ್ನ ಇನ್ನೊಬ್ರಿಗೆ ಹಂಚಿದಾಗೂ ಆಗ್ತದೆ ಅಲ್ವಾ?
1: ಹೌದು ಮೇಡಮ್,
0: ಅವರು ಖುಷಿಯಾಗಿರ್ತಾರೆ.
1: ನಾವು ಕಷ್ಟ ಬರುವಾಗ ಮಾತ್ರ ಅವರನ್ನು ಇದು ಮಾಡುದಲ್ಲ ಮೇಡಮ್, ಸುಖ ಬಂದ್ರೆ ಸಹ ನಾವು ಅವರನ್ನು ಹೊಗಳ್ಬೇಕು, ಅವರಲ್ಲಿ ಖುಷಿಯಾಗಿ ಮಾತಾಡ್ಬೇಕು,
0: ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕು
1: ಮಾಡ್ತಾರೆ ಮೇಡಮ್.
0: ಹೌದು ಹೌದು, ತುಂಬಾ ಸಂತೋಷ ಆಯ್ತು ಮೇಡಮ್. ಇವತ್ತು ಯಾವ ಹಾಡನ್ನ ನಿಮ್ಗೆ ಪ್ರಸಾರ ಮಾಡ್ಬೇಕು ಇವತ್ತು?
1: ನಮಗೆ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಜಾನಕಮ್ಮನವರ ಹಾಡಿದ್ದು.
0: ಯಾವ ಹಾಡು?
1: ಆಕಾಶದಿಂದ ಜಾರಿ,
0: ಆಕಾಶದಿಂದ
1: ಭೂಮಿಗೆ ಬಂದ ನೋಡಿ ನಮಗಾಗಿ ಮಹಾದೇವನೇ.
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಖಂಡಿತ ಪ್ರಸಾರ ಮಾಡ್ತೇವೆ. ಇದೇ ತರ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಜನುಮ ಜನುಮದ ಅನುಬಂಧ ಚಿತ್ರದಿಂದ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹ ಹಾಡು. ಸಾಹಿತ್ಯ ಚಿ ಉದಯಶಂಕರ್.

0: ಸ್ನೇಹಿತರೆ, ಮನೆಯಲ್ಲಿ ಇಟ್ಟ ದೀಪವು ತುಂಬಾ ಪ್ರಕಾಶಮಾನವಾದಾಗ ಮನೆ ಮತ್ತು ಅದರಲ್ಲಿರುವ ವಸ್ತುಗಳು ತುಂಬಾ ಪ್ರಕಾಶಮಾನವಾಗಿರುತ್ತದೆ. ದೀಪವು ಮಂದವಾದಾಗ ಮನೆ ಮತ್ತು ಅದರಲ್ಲಿರುವ ವಸ್ತುಗಳು ಕೂಡ ಮಂದವಾಗ್ತದೆ. ಅದೇ ರೀತಿ ಸುಖ ದುಃಖಗಳು ಕೂಡ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಪ್ರಭಾವವನ್ನು ಬೀರ್ತದೆ. ನೋಡೋಣ ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಏನ್ ಹೇಳ್ತಾರೆ ಅಂತ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ವರಂಗ ರಾಮಣ್ಣ ಅಂತ.
0: ವರಂಗದಿಂದ ರಾಮಣ್ಣ ಅವರು, ಹೇಗಿದ್ದೀರಿ ಸರ್?
1: ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಮಂಗಳೂರಿನವರೆಲ್ಲ
0: ಚೆನ್ನಾಗಿದ್ದೇವೆ? ಚೆನ್ನಾಗಿದ್ದೇವೆ ಸರ್, ತಮ್ಮ ಆಶೀರ್ವಾದದಿಂದ.
1: ಓಕೆ ಮೇಡಮ್.
0: ಸರ್, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಸರ್ ತಮ್ಗೆ?
1: ನನಗೆ

0: ಜಾನಕಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರಲ್ಲ ಮೇಡಮ್ ಶನಿವಾರ, ಹಾಗಾಗಿ ಬಹಳ ದುಃಖದ ಆಯ್ತು ಅವರು ಅಗಲಿ. ಆದ್ರೆ ಎಂತ ಮಾಡುದು, ವಿಧಿಲೀಲ ಅಲ್ಲ ಮೇಡಮ್.
1: ಹೌದು ಸರ್, ಹೌದು ಸರ್.
0: ಅದಕ್ಕೆ ರಾಜಾ ಕೆಂಪು ರೋಜ ಫಿಲ್ಮ್ ಅಲ್ಲಿ ಮೇಡಮ್ ಸವಿ ನೆನಪು ಅದೇ ಕುಕಾಣೆ ಅಂತ ಒಂದು ಹಾಡಿತ್ತು.
1: ರಾಜಾ ಕೆಂಪು ರೋಜೋ ಚಿತ್ರದಿಂದ ಎಸ್ ಜಾನಕಿ ಅವರೇ ಹಾಡಿರುವಂತ ಒಂದು ಹಾಡು ಅಲ್ವಾ?
0: ಹೌದೌದು.
1: ಖಂಡಿತ ಪ್ರಸಾರ ಮಾಡ್ತೇವೆ ಸರ್. ಅದಕ್ಕಿಂತ ಮುಂಚೆ ಇವತ್ತಿನ ವಿಷಯ ಗೊತ್ತಿದೆಯಾ ಸರ್?
0: ವಿಷಯ ಗೊತ್ತುಂಟು ಮೇಡಮ್. ದುಃಖ ಆದಾಗ ನಾನು ಫಸ್ಟ್ ಗೆ ಮನೆಯಲ್ಲಿ ಹೇಳುವುದು ಮೇಡಮ್.
1: ಮನೆಯಲ್ಲಿ ಹೇಳ್ತೀರಿ?
0: ಹೌದು.
1: ಏನಾದ್ರೂ ಒಂದು ಪರಿಹಾರ ಸಿಗ್ತದೆ ಅಲ್ವಾ? ಒಂದು ವಿಷಯ ಗೊತ್ತಿರ್ಬೇಕಲ್ವಾ, ಯಾವ ವಿಷಯಕ್ಕೆ ನಮಗೆ ದುಃಖ ಆಗಿದೆ ಅಂತ ಹೇಳಿ.
0: ಹೌದೌದು. ಮತ್ತೆ ನನ್ನ ಫ್ರೆಂಡ್ ಹತ್ತಿರ ಹೇಳ್ತೇನೆ. ಹೌದು. ಮತ್ತು ದುಃಖ ಅಪಾರ ದುಃಖವಾದಾಗ ಅಳು ಬಂದಾಗ ನಂಗೆ ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್, ಅಳುವೇ ತಡೆಯುವುದಿಲ್ಲ.
1: ಅಳ್ತೀರಿ ನೀವು ಹಾಗಾದ್ರೆ?
0: ಅಳುವುದ್ರಿಂದ
1: ಒಂದ್ ಸ್ವಲ್ಪ ಮನಸ್ಸಿನ ಭಾರ ಕಮ್ಮಿ ಆಗ್ತದೆ ಅಂತ ಹೇಳಿ ಅಲ್ವಾ?
0: ಹೌದು ಮೇಡಮ್.
1: ಹೌದು ಖಂಡಿತ ಸರ್, ಖಂಡಿತ. ಅದೇ ರೀತಿ ಸಂತೋಷ ಆದಾಗ ಏನ್ ಮಾಡ್ತೀರಿ ಸರ್?
0: ಸಂತೋಷ ಆದಾಗ ನಾವು ಖುಷಿಯಿಂದನೇ ನಾವು ಮನೆಯಲ್ಲೇ ಹೇಳುದು ಮೇಡಮ್.
1: ಹಾ, ಮನೆಯಲ್ಲಿ ಹೇಳ್ತೀರಿ? ಹಾ, ಅದಕ್ಕೂ ಮನೆಯಲ್ಲೇ ಹೇಳ್ತೀರಿ? ಹಾ ಹಾ. ಮತ್ತೆ ಯಾವ ರೀತಿ ಹಂಚಿಕೊಳ್ತೀರಿ ಸರ್ ಸಂತೋಷವನ್ನ?
0: ಸಂತೋಷವನ್ನ ಮೊದಲು ಮನೆಯಲ್ಲಿ ಹಂಚಿಕೊಳ್ಳುವುದು, ಎಂತಾದ್ರು ಆಯ್ತು, ಹೀಗೆ ಸಿಕ್ಕಿತ್ತು.
1: ಯಾವ ರೀತಿ ವ್ಯಕ್ತಪಡಿಸ್ತೀರಿ ಸರ್ ತಾವು ಸಂತೋಷವನ್ನ?
0: ಸಂತೋಷವನ್ನು ನಾನು ನಗು ನಗುತ್ತಾನೆ ವ್ಯಕ್ತಪಡಿಸುದು.
1: ನಗು ನಗ್ತಾ ವ್ಯಕ್ತಪಡಿಸ್ತೀರಿ?
0: ಹೌದೌದು.
1: ತುಂಬಾ ಸಂತೋಷ ಆಯ್ತು ಸರ್, ಹೀಗೆ ನಗು ನಗ್ತಾ ಇರಿ ನೀವು ಯಾವಾಗ್ಲೂ.
0: ಹೌದು. ನನ್ನ ಮನಸ್ಸಿನಲ್ಲಿ ಸಿಟ್ಟು ಸ್ವಲ್ಪ ಕಡಿಮೆ ಮೇಡಮ್.
1: ಹಾ ಸರ್.
0: ಹೌದೌದೌದು.
1: ಅದರಿಂದ ಸಂತೋಷವಾಗಿ ಇರ್ತೀರಿ ಯಾವಾಗ್ಲೂ?
0: ಹೌದು.
1: ನಗು ನಗ್ತಾ ಇರಿ.
0: ಮತ್ತು ನಮ್ಮ ಆಕಾಶವಾಣಿ ಟ್ರಾಫಿಕ್ ಕೊಟ್ಟಿತ್ತಲ್ಲ ಮೇಡಮ್, ಅದು ನಂಗೆ ತುಂಬಾ ಖುಷಿ ಖುಷಿ ಆಯ್ತು.
1: ಹಾ, ಅದರಿಂದ ತುಂಬಾ ಸಂತೋಷ ಆಯ್ತು ತಮಗೆ ಅಲ್ವಾ?
0: ಹೌದು. ನಾನು ಸ್ವಲ್ಪ ಬೇಜಾರಾದಾಗ ನನ್ನ ರೇಡಿಯೋನೇ ಉಂಟಲ್ಲ ಮೇಡಮ್, ರೇಡಿಯೋದಿಂದನೇ.
1: ಸಂತೋಷವನ್ನ ಅದರ ಜೊತೆ ಕಳಿತೀರಿ?
0: ರೇಡಿಯೋದ ಜೊತೆ ಸಂತೋಷ. ಹಾ, ಅದರ ಜೊತೆ ನಂಗೆ ಸಂತೋಷ ಸಿಗುತ್ತೆ.
1: ತುಂಬಾ ಸಂತೋಷ ಆಯ್ತು ಸರ್, ಇದೇ ತರ ಕರೆ ಮಾಡ್ತಾ ಇರಿ, ಮಾತಾಡ್ತಾ ಇರಿ. ಈಗ ತಾವು ಕೇಳಿದ ಹಾಡನ್ನ ಪ್ರಸಾರ ಮಾಡ್ತೇವೆ.
0: ಓಕೆ ಮೇಡಮ್,
1: ಧನ್ಯವಾದಗಳು ಸರ್, ಕರೆ
0: ಮಾಡಿದ್ದು. ತುಂಬಾ ಧನ್ಯವಾದಗಳು.
1: ಧನ್ಯವಾದಗಳು ಸರ್, ಧನ್ಯವಾದಗಳು.
0: ಓಕೆ ಮೇಡಮ್.
1: ಎಸ್ ಜಾನಕಿ ಅವರು ಹಾಡಿರುವಂತಹ ರಾಜಾ ಕೆಂಪು ರೋಜಾ ಚಿತ್ರದ ಗೀತೆ, ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ಉಪೇಂದ್ರ ಕುಮಾರ್.

0: ನಮಗೆ ಸಂತೋಷ ಆದಾಗ ಕಣ್ಣಿನಲ್ಲಿ ಏನೋ ಒಂದು ರೀತಿಯ ಹೊಳಪು, ದೇಹಕ್ಕೆ ಏನೋ ಒಂದು ರೀತಿಯ ಉಲ್ಲಾಸ ಚೈತನ್ಯ, ಅದೇ ದುಃಖವಾದಾಗ ಕಣ್ಣು ಕಳೆಗುಂದುತ್ತದೆ, ದೇಹಕ್ಕೆ ಆಯಾಸವಾಗುವುದು ಉಂಟು. ಬನ್ನಿ, ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಯಾವ ಅನುಭವವನ್ನು ಹಂಚಿಕೊಳ್ತಾರೆ ಅಂತ ನೋಡೋಣ. ಹಲೋ
1: ಹಲೋ ಹಲೋ, ನಮಸ್ತೆ.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಅಬ್ದುಲ್ ಕರೀಂ.
0: ಅಬ್ದುಲ್ ಕರೀಂ,
1: ಮೂಡಿಗಿಳಿಯಾರ.
0: ಹಾ ಹೇಳಿ ಸರ್, ಹೇಳಿ ಸರ್, ಹೇಗಿದ್ದೀರಿ?
1: ಹಾ, ಚೆನ್ನಾಗಿದ್ದೇವೆ ಮೇಡಮ್, ನೀವು ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೇವೆ ಸರ್. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ತಮಗೆ?
1: ನನ್ಗೆ ಚಂದನದ ಗೊಂಬೆಯಲ್ಲಿ ಜಾನಕಮ್ಮ ಒಂದು ಹಾಡಾಡಿದ್ದಾರೆ, ಕಣ್ಗಳು ತುಂಬಿರಲು ಕಂಬನಿ ಧಾರೆಯಲ್ಲಿ.
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಖಂಡಿತ ಪ್ರಸಾರ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಇವತ್ತಿನ ವಿಷಯ ಗೊತ್ತಿದೆಯಾ ಸರ್ ತಮಗೆ?
1: ಹೌದಲ್ಲ, ನನ್ಗೆ ಸಂತೋಷ ಆದಾಗ ತುಂಬಾ ಪ್ರಪಂಚವೇ ಎಲ್ಲ ನಲಿಯುವಂತ ಆಗುತ್ತೆ. ಎಲ್ಲರನ್ನ ಕರೆದು ಕರೆದು ಮಾತಾಡಿಸೋದು, ಆನಂತರ ಅವರಿಗೂ ಸಹ ಸಂತೋಷ ಪಡಿಸೋದು, ಅದು ಸಂತೋಷ ಆದಾಗ.
0: ಹೇಳಿ ಸರ್.
1: ಬೇಕರ ಮತ್ತೆ ದುಃಖ ಆದಾಗ ಯಾರು ಬೇಡ ಅನ್ಸುತ್ತದೆ,
0: ಏಕಾಂತದಲ್ಲಿರುವ ಅಂತ ಅನಿಸ್ತದೆ.
1: ಏಕಾಂತ ಮೌನ,
0: ಮೌನದಲ್ಲಿರುವ ಅಂತ ಅನಿಸ್ತದೆ.
1: ಯಾರು ಕರೆದ್ರೂ ಸಹ ಮಾತಾಡಲಿಕ್ಕೆ ಇಲ್ಲ, ಮನಸ್ಸಾಗುದೇ
0: ಮನಸ್ಸಾಗುದಿಲ್ಲ.
1: ಹೌದು,
0: ತುಂಬಾ ಸಂತೋಷ ಆಯ್ತು ಸರ್ ತಮ್ಗೆ ಮಾತನಾಡಿ. ತಾವು ಕೇಳಿದ ಹಾಡನ್ನ ಈಗ ಪ್ರಸಾರ ಮಾಡ್ತೇವೆ.
1: ಆಯ್ತು ಮೇಡಮ್, ಆಯ್ತು.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಕರೆ ಮಾಡ್ಲಿಕ್ಕೆ ಸುಮಾರು ಒಂದು ಗಂಟೆಯಿಂದ ಕಾಯ್ತಾ ಇದ್ದೆ ನಾನು, ಈಗ ಏನೋ ಎತ್ತಿದ್ರು.
0: ಈಗ ಸಂತೋಷ ಆಯ್ತಲ್ವಾ ಸರ್? ಈಗ ಕರೆ,
1: ಈಗ ಸಂತೋಷ, ಈಗ ಒಂದು ಎರಡು ವಾರಕ್ಕೆ ಸಂತೋಷ ಇರ್ತದೆ.
0: ಇದೇ ಸಂತೋಷದಲ್ಲಿ ನಿಮ್ಮ ಹಾಡನ್ನ ಈಗ ಪ್ರಸಾರ ಮಾಡ್ತೇವೆ, ಕೇಳಿ ಸರ್.
1: ಆಯ್ತು.
0: ಎಸ್ ಜಾನಕಿಯವರು ಹಾಡಿರುವಂತ ಹಾಡು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಚಿತ್ರ ಚಂದನದ ಗೊಂಬೆ.

ಸುಖ ಮತ್ತು ದುಃಖಗಳು ಆತ್ಮಕ್ಕೆ ಅನುಭವಗಳಾಗಿವೆ. ಅದರಿಂದ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ ನಗುನಗುತ್ತಾ ಸಾಗಿಸುವ ಜೀವನದ ಕಲೆಯನ್ನು ರೂಪಿಸೋಣ. ದುಃಖವಾದಾಗ ಆತ್ಮಹತ್ಯೆಗೆ ಶರಣಾಗದೆ ಕಷ್ಟವನ್ನು ಎದುರಿಸೋಣ. ಸಂತೋಷವಾದಾಗ ನಾವು ನಕ್ಕು ಇತರ ನೊಂದ ಜೀವಗಳನ್ನು ನಗಿಸೋಣ ಎನ್ನುವ ಆಶಯದೊಂದಿಗೆ ಇದುವರೆಗೆ ಹೃದಯರಾಗ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದೆ.

ರೂಪಿಸೋಣ. ದುಃಖವಾದಾಗ ಆತ್ಮಹತ್ಯೆಗೆ ಶರಣಾಗದೆ ಕಷ್ಟವನ್ನ ಎದುರಿಸೋಣ. ಸಂತೋಷವಾದಾಗ ನಾವು ನಕ್ಕು ಇತರ ನೊಂದ ಜೀವಗಳನ್ನು ನಗಿಸೋಣ ಎನ್ನುವ ಆಶಯದೊಂದಿಗೆ ಇದುವರೆಗೆ ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಗಣೇಶ್ ಕುಮಾರ್ ಬೆಟ್ಟಂಪಾಡಿ ಮತ್ತು ಪದ್ಮನಾಭ ಗೌಡ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ ವಾದನದಲ್ಲಿ ರಾಗ್ ಕಲ್ಯಾಣಿ ಬಿಲಾವಲ್ ಮತ್ತು ಧುನ್ ಮಿಶ್ರ ಖಮಾಸ್ ಆಲಿಸುವಿರಿ. ಸಹವಾದನದಲ್ಲಿ ತಬಲಾ ಸಾಥಿ ಶಫಾತ್ ಅಹಮದ್ ಖಾನ್. ಮೊದಲಿಗೆ ಕೇಳಿ ರಾಗ್ ಕಲ್ಯಾಣಿ ಬಿಲಾವಲ್.

0: ಇದುವರೆಗೆ ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ ವಾದನದಲ್ಲಿ ರಾಗ್ ಕಲ್ಯಾಣಿ ಬಿಲಾವಲ್ ಮತ್ತು ಧುನ್ ಮಿಶ್ರ ಖಮಾಸ್ ಕೇಳಿದಿರಿ. ಸಹವಾದನದಲ್ಲಿ ತಬಲಾ ಸಾಥಿ ಶಫಾತ್ ಅಹಮದ್ ಖಾನ್. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
2: ಪ್ರಭು ವಂದಿಸಿಕೊಂಡಿದ್ದೇನೆ.
3: ಎದ್ದೇಳು.
2: ಅವಸರ ಅವಸರವಾಗಿ ನನ್ನನ್ನು ಧ್ಯಾನಿಸಿಕೊಂಡೆಯಲ್ಲ.
3: ಹೌದು.
2: ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಒದಗಿಸುವ ಯಾವ ಕಾರ್ಯವೂ ಘನವಲ್ಲ. ನೀನು ಅಲ್ಲೇ ಇರು ಅಥವಾ ಇಲ್ಲೇ ಇರು, ನಾನಂತೂ ನಿನಗೆ ಬೇಕೇ ಬೇಕು. ಒಂದರ್ಥದಲ್ಲಿ ನಿನ್ನ ಯಾವುದೇ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ನಾನೇ ಕಾರಣ ಎನ್ನಬಹುದು. ಯಾಕೆಂದರೆ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ್ ತಂತ್ರಜ್ಞಾನ್ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು

0: ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30 ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24 3 ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8 ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19 ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143 ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಯಲ್ಲಮ್ಮ ವಿಶೇಷ ಚೇತನರಾಗಿದ್ದು ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೇನೆ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ಸು ಪಡ್ಕೊಂಡಿರ್ತೇನೆ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರು ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ, ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 3-5 ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18 ಮಧ್ಯಾಹ್ನ 3 ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10

0: ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಎಲ್ಲರಿಗೂ ನಮಸ್ಕಾರ. ಈಗ ವಾಗೀಶ್ವರಿ ಮಹಿಳಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಕೇಳೋಣವೇ. ಮೊದಲಿಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ.

0: ಗಣಪತಿಯ ಸ್ತುತಿಯನ್ನು ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ಇಲ್ಲಿ ಎಲ್ಲರೂ ಸೇರಿದ್ದು ಯಾಕೆ ಹೇಳಿ? ದಾಸರ ಕೀರ್ತನೆಗಳಲ್ಲಿ ಅಧ್ಯಾತ್ಮ ತತ್ವಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಹಾಸುಹೊಕ್ಕಾಗಿವೆ ಎಂದು ನೋಡಲಿಕ್ಕೆ. 15-16 ಶತಮಾನದಲ್ಲಿ ಪ್ರಾರಂಭವಾದ ಈ ದಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿರುವ ವೇದ ಉಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ಹಾಡಿನ ರೂಪದಲ್ಲಿ ಹೇಳಿ ಜನಸಾಮಾನ್ಯರಿಗೆ ಅವರೆಲ್ಲ ಹತ್ತಿರವಾದರು. ಏನಂತೀರಿ ನಳಿನಕ್ಕ?
1: ಹೌದು, ದಾಸರು ಮಾನವನ ನಡೆ ನುಡಿಗಳ ಓರೆ ಕೋರೆಗಳನ್ನು ಕುರಿತು ಹೇಳಿದರು. ಜೀವನ ನಿರ್ವಹಣೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದರು. ಮಾನವ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಜನ್ಮ ಬಂದಾಗ ಕೃಷ್ಣನ ಸ್ಮರಿಸಿ ಎಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿದರು. ನಿನ್ನ ವಿಚಾರ ಏನು ಕಿರಣ?
2: ಹೌದು, ನಾಮಸ್ಮರಣೆಯನ್ನ ಮಾಡಿರಿ, ಆದರೆ ಭೂಟಿಗೆ ಡಂಭಾಚಾರ ಬೇಡ ಎಂದು ಕಿವಿಮಾತು ಹೇಳಿದರು. ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಉಳಿದವರಿಗೆ ತಾವು ಮಹಾಭಕ್ತರು ಎಂದು ತೋರಿಸುವ ಪರಿಯನ್ನ ಟೀಕಿಸಿದರು. ನಿನಗೆ ಹೇಗೆ ಅನಿಸುತ್ತದೆ?
3: ನಾವು ಹರಿದಾಸರಿಂದ

0: ಬಹಳ ಕಲಿಯುವುದು ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿ ಮಾತಿನಲ್ಲಿ ಹಿಡಿತವಿರಲಿ ಎಂದು ಬೋಧಿಸಿದ್ದಾರೆ. ಚಾಡಿ ಹೇಳುತ್ತಾ ಕೂರಬೇಡ, ಸತತವಾಗಿ ಹರಿಯ ಸ್ಮರಣೆಯನ್ನು ಮಾಡು ಎಂಬ ಹಿತವಚನವನ್ನು ಹೇಳಿದ್ದಾರೆ. ಅಲ್ಲವೇ ಪ್ರತಿಮಕ್ಕ?
1: ಶ್ರೀ ವ್ಯಾಸರಾಯರಿಂದ ಅಂಬೆಗಾಲಿಟ್ಟ ಕೀರ್ತನಾ ಸಾಹಿತ್ಯ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರಂತಹ ಮೇಧಾವಿಗಳಿಂದ ಹುಲಾಗಿ ಬೆಳೆಯಿತು. ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕಪಡಿಸಿಕೋ, ಅದು ಸ್ಥಿರವಲ್ಲ. ಯಾಕೆಂದರೆ ಸತ್ತಾಗ ನಿನ್ನ ಹಿಂದೆ ಸತಿ ಸುತರು ಧನ ಧಾನ್ಯ ಯಾವುದೂ ಬರುವುದಿಲ್ಲ ಎಂದು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ. ಕೇಳಿ.

0: ಪುರಂದರ ದಾಸರು ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುವ ಹಂಬವನ್ನು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಕ್ತ ಮತ್ತು ಪರಮಾತ್ಮನ ಸಂಬಂಧ ತಮ್ಮ ಕೀರ್ತನೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಲೆಮಾರಿಯಂತೆ ಅವಧೂರಂತೆ ತಿರುಗುತ್ತಿದ್ದ ದಾಸರಿಗೆ ಜನಜೀವನದ ಆಳವಾದ ಗ್ರಹಿಕೆ, ಜನರ ಜೀವನದ ನಾಡಿ ಮಿಡಿತದ ಅರಿವಿತ್ತು. ಆದ್ದರಿಂದ ಅವರು ಸಮಾಜದ ಓರೆ ಕೊರೆಗಳನ್ನು ತಮ್ಮ ಗೀತೆಯಲ್ಲಿ ಸರಿಪಡಿಸಲು ಯತ್ನಿಸಿದ್ದಾರೆ.
1: ಮನುಷ್ಯ ಜನ್ಮ ಬಲು ಅಪರೂಪ. ಯಾಕೆ ಗೊತ್ತೇ? ಈ ಜೀವ 83,99,999 ಜೀವರಾಶಿಗಳನ್ನು ದಾಟಿ ಬರಬೇಕು. ಯಾವಾಗ ನಿನಗೆ ಮನುಷ್ಯ ಜನ್ಮ ಸಿಕ್ಕಿ ನೀನು ಪರಮಾತ್ಮನನ್ನು ಹೊಂದಲು ಪ್ರಯತ್ನ ಮಾಡುವುದಿಲ್ಲವಾದರೆ ಮತ್ತೆ ಪುನಃ ಯುಗ ಯುಗಗಳು ಬೇಕು ನೀನು ಪರಮಾತ್ಮನನ್ನು ಸೇರಿಸಲಿಕ್ಕೆ ಎಂದು ಈ ಹಾಡಿನ ಮೂಲಕ ಎಚ್ಚರಿಸಿದ್ದಾರೆ.
0: ಈಗ ಹಾಡು ಕೇಳೋಣ.

0: ಈ ಹಾಡಿನಲ್ಲಿ ಜೀವನು ಪರಮಾತ್ಮನಲ್ಲಿ ಲೀನವಾಗುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಶರಣು ಹೋಗು, ನಿನ್ನ ಬಂಧನವನ್ನು ಕಳಚಿಕೋ ಎಂದು ಈ ಹಾಡಿನ ಮೂಲಕ ಕನಕದಾಸರು ಹೇಳಿದ್ದಾರೆ. ಬರಿಯ ತೀರ್ಥಕ್ಷೇತ್ರ ಪರ್ಯಟನ, ಗಂಗಾ ಗೋದಾವರಿ ನದಿಗಳಲ್ಲಿ ಸ್ನಾನ, ಹೋಮ ವ್ರತಗಳನ್ನು ಮಾಡಿ ಫಲವಿಲ್ಲ. ಮಾಯಾ ಮೋಹಕ್ಕೆ ಬಲಿಯಾಗದೆ ಕಮಲೇಶನನ್ನು ನೆನೆಯುತ್ತಾ ಅವನಲ್ಲಿ ಶರಣಾಗು, ಆಗ ಮಾತ್ರ ನೀನು ಮೋಕ್ಷ ಪಡೆಯುವೆ ಎಂದು ಕನಕದಾಸರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ.
1: ಪುರಂದರದಾಸರು ಈ ಹಾಡಿನ ಮೂಲಕ ಅನ್ನದಾನ ಮಾಡಿರಿ, ಮಾತಾಪಿತರನ್ನು ಸೇವಿಸಿರಿ, ಗುರುವಿನ ಸ್ಮರಣೆ ಮಾಡಿರಿ, ಕಾಮಕ್ರೋಧವ ತ್ಯಾಗ ಮಾಡಿರಿ, ಯಾವಾಗಲೂ ಸಿರಿರಮಣನ ಸ್ಮರಿಸಿರಿ ಎಂದು ಹೇಳಿದ್ದಾರೆ.
0: ರಾಗಿ ತಂದೀರಾ ಈ ಹಾಡು ಕೇಳಿ.

0: ಜ್ಞಾನ, ಭಕ್ತಿ, ವೈರಾಗ್ಯ ನಮಗೆ ದಾಸ ಸಾಹಿತ್ಯದಲ್ಲಿ ದೊರೆಯುತ್ತದೆ. ದಾಸರು ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ನೀಡಿದರು. ಬೇವು ಬೆದೊಡನೆ ಇದ್ದರೆ ಏನು ಫಲ, ಹಾವಿಗೆ ಹಾಲರದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ, ಹಾವಿಗೆ ಹಾಲೆರೆದರೆ ಅದು ಅಮೃತವಾಗುವುದಿಲ್ಲ, ವಿಷವಾಗುತ್ತದೆ. ಹಾಗೆಯೇ ಕೆಟ್ಟ ಗುಣಗಳಿರುವ ವ್ಯಕ್ತಿ ದಿನಾಗಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವನ ಮನಸ್ಸು ಪರಿವರ್ತನೆಯಾಗುವುದಿಲ್ಲ. ನಾಯಿ ಬಾಲ ಯಾವಾಗಲೂ ಡೊಂಕೆ. ಹೀಗೆ ಜನರ ಗುಣ ಮೌಲ್ಯಗಳನ್ನು ವೃದ್ಧಿಸುವ ದಾಸ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು.
1: ಭಗವಂತನಲ್ಲಿ ನಿಷ್ಠೆ ಇಟ್ಟು ಬದುಕಿ ಬಾಳುವುದು ಎಂಬುವುದು ದಾಸರನ್ನು. ಬದುಕು ಸಹ್ಯವಾಗಬೇಕಾದರೆ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಜ್ಞಾನದ ಹಸಿವು ಧೈರ್ಯವಂತಿಕೆ, ನಯನೀತಿಯ ಸೊಗಡು, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಇದ್ದಾಗ ಆ ಬದುಕು ನಿಜವಾದ ಬದುಕು ಎನಿಸುತ್ತದೆ.
2: ಆಧ್ಯಾತ್ಮ ನಿಷ್ಠೆಯಿಂದ ಆತ್ಮೋದ್ಧಾರ ಆಗುತ್ತದೆ. ಮಾಧ್ಯಮ ಕಾವ್ಯವಾದರೆ ಅದು ಪಂಡಿತರ ಸೊತ್ತಾಗುತ್ತದೆ, ಮಾತುಗಳಲ್ಲಿ ಹೇಳಿದರೆ ಕ್ರಮೇಣ ಮರೆತು ಹೋಗುತ್ತದೆ. ಅದಕ್ಕಾಗಿಯೇ ದಾಸರು ತಮ್ಮ ಬೋಧನೆಗಳಿಗೆ ಸಂಗೀತವನ್ನು ಆರಿಸಿ ತಾಳ ತಂಬೂರಿಯ ಮೂಲಕ ಗೀತೆಯಾಗಿ ಹಾಡಿದರು. ರಾಗ ಲಯಬದ್ಧವಾದಂತಹ ರಚನೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಕಾರಣವಾಗಿಯೇ ದಾಸ ಸಾಹಿತ್ಯ ಇನ್ನೂ ಜೀವಂತವಾಗಿ ಇದೆ.
3: ಅಲ್ಲವೇ ಪುರಂದರದಾಸರು ರಾಗಿ ತಂದೀರಾ ಅಂತ ಹೇಳಿದರು. ಈ ಹಾಡನ್ನು ನೀವು ಕೇಳಿದಿರಿ, ಅದು ಚೆನ್ನಾಗಿದೆ ಅಲ್ಲವೇ? ಕುಡಿಯುವ ನೀರು, ಸುಡುವ ಬೆಂಕಿ, ಉಸಿರಾಡುವ ಗಾಳಿ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಜಪ ತಪ ತೀರ್ಥಯಾತ್ರೆ ಮಂತ್ರ ಪಠಣಗಳ ಹೊರ ವಲಯದಲ್ಲಿಯೇ ಸುತ್ತೋ ಜನರಿಗೆ ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಫಲವಿಲ್ಲ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣು ಎಂದು ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ.
2: ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು. ಕಲಿಯುಗದಲ್ಲಿ ದೇವರನ್ನು ತಲುಪಲು ಸುಲಭ ಮಾರ್ಗ ಭಕ್ತಿ ಮಾರ್ಗ ಎಂದು ಹೇಳಿದ್ದಾರೆ. ನಮಗೆ ಈ ಯುಗದಲ್ಲಿ ಕಷ್ಟದ ತಪಸ್ಸು ಮಾಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅರ್ಥೈಸಿ ಪರಮಾತ್ಮನೆಡೆಗೆ ಸಾಗುವ ಹಾದಿಯೂ ಅಷ್ಟು ಸುಲಭವಲ್ಲ. ಆದ್ದರಿಂದ ಭಜನೆ ಬಹಳ ಸುಲಭದ ಹಾದಿ ಎನ್ನುತ್ತಾರೆ. ಈಗ ಒಂದು ಪುರಂದರದಾಸರ ಹರಿನಾ ಜಿಹ್ವೆಯೊಳರೆ ಇರಬೇಕು ನರನಾದ ಮೇಲೆ ಈ ಹಾಡನ್ನು ಕೇಳೋಣವೇ.

0: ಮನುಷ್ಯನು ಯಾವಾಗಲೂ ಹರಿಯನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜೀವಿಗಳಲ್ಲಿಯೂ ದಯೆ ಇರಬೇಕು. ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಮೀರಬೇಕು. ತನ್ನಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ನಿಂದಾಸ್ತುತಿಗಳನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅದು ಆಗ ಸ್ಥಿತಪ್ರಜ್ಞ ಮನಸ್ಸಾಗುತ್ತದೆ. ಈ ರೀತಿಯ ಮನಸ್ಥಿತಿಯಿಂದ ಮನವನು ಖಿನ್ನತೆಗೆ ಒಳಗಾಗುವುದಿಲ್ಲ. ಭಗವದ್ಗೀತೆ ಈ ತತ್ವವನ್ನು ಎಷ್ಟು ಸರಳವಾಗಿ ಈ ಹಾಡಿನಲ್ಲಿ ಹೇಳಿದ್ದಾರಲ್ಲವೇ.
1: ಹೌದು, ಕಠಿಣವಾದ ಉಪನಿಷತ್ತು, ವೇದ, ಭಗವದ್ಗೀತೆಗಳ ಸಾರವನ್ನು ಅದ್ಭುತವಾಗಿ ಕೀರ್ತನೆಗಳ ಮೂಲಕ ನಮ್ಮ ಸರಳವಾಗಿ ದಾಸರು ಪ್ರಸ್ತುತಪಡಿಸಿದ್ದಾರೆ. ಅದೂ ಅಲ್ಲದೆ ಈ ಮಾತನ್ನು ನಾವು ಒಪ್ಪಲೇಬೇಕು. ಭಜನೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಸುತ್ತಲೂ ಮೂಡುತ್ತದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ತರಹದ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ನೀವೇನೇ ಅಂತೀರಾ ಪ್ರತಿಮಕ್ಕ?
2: ಹೌದು, ಅವರ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಸುತ್ತಲಿನ ಪರಿಸರ ಮತ್ತು ಸಮಾಜವನ್ನು ಹಸನಾಗಿಸುವ ಕಾಳಜಿಯೂ ಇದೆ. ಹರಿದಾಸರು ನಾದೋಪಾಸನೆಯ ಮಾರ್ಗ ಹಿಡಿದು ಶ್ರೇಷ್ಠ ಬದುಕಿನ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದರು. ಸಮಾಜ ಸುಧಾರಣೆಯೇ ಮನುಷ್ಯರಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಬದುಕಿನ ಸವಾಲನ್ನು ಎದುರಿಸುವ ಹಲವು ವಿಷಯಗಳಿವೆ. ಒಟ್ಟಿನಲ್ಲಿ ದಾಸ ಸಾಹಿತ್ಯವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಸಾಮಾನ್ಯರಿಗೆ ನೀತಿ ಪಾಠಗಳನ್ನು ಹೇಳುವ ದಾರಿ ದೀಪಗಳು ಎಂದು ಹೇಳಬಹುದು. ಈ ಸಾಹಿತ್ಯದ ಅಂದವನ್ನು ಎಲ್ಲರೂ ಸವಿಯೋಣ ಅಲ್ಲವೇ? ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯೆಯರು. ಭಾಗವಹಿಸಿದವರು ಶ್ರೀಮತಿಯರಾದ ನಳಿನಿ ರಾವ್, ಸಂತೃಪ್ತಿ ನಾಯಕ್, ಹಾರ್ಮೋನಿಯಂ ಶ್ರೀದೇವಿ ನಾಯಕ್, ತಬಲ ಕಿರಣ್ ಪೈ, ನಿರ್ವಹಣೆ ಮತ್ತು ನಿರೂಪಣೆ ಪ್ರತಿಮಾ ನಾಯಕ್. ಎಲ್ಲರಿಗೂ ನಮಸ್ಕಾರ.
3: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಹಾಗೆಯೇ 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926500 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಸ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕ

0: ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯದಲ್ಲಿ ಫಯಾಜ್ ಖಾನ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಜನಪದ ಸಂಗೀತ. ರಘು ಪರವ ಮತ್ತು ವಸಂತಿ ಅವರಿಂದ ಬ್ರಹ್ಮ ಬೈದರ್ಕಳ ಪಾಡ್ದನ. 5:30 ಯುವವಾಣಿಯಲ್ಲಿ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ. ಬಳಿಕ ಆತ್ರೇಯ ಗಂಗಾಧರ್ ಅವರಿಂದ ಹಿಂದೂಸ್ತಾನಿ ಗಾಯನ ಮತ್ತು ಅನನ್ಯ ಅವರಿಂದ ಸ್ವರಚಿತ ಕವನ ವಾಚನ. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿಯಲ್ಲಿ ಜಪಾನಿನ ಕೊಕೆಡಮ ಮಾದರಿಯ ಹೂದೋಟ ಕೃಷಿಯ ಕುರಿತು ಬೆಳ್ಳಾರಿಯ ಅಂಜಲಿ ಅವರಿಂದ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ.

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ, ಅಂದರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂಥ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು, ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಚೆಸ್ಟ್ ಪೇನ್ ಬಂದರೆ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಆರಂಭದಲ್ಲಿ ಈ ಹೃದಯದ ಆರೋಗ್ಯ ಅನ್ನೋದು ನಮ್ಮ ಓವರ್ಆಲ್ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
2: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು

0: ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ.
1: ಸರ್, ಇತ್ತೀಚೆಗೆ ನಾನಾಗಲೇ ಹೇಳಿದ ಹಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ?
0: ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡ ಜೀವನ, ಇದರಿಂದ ಬರುವಂಥ ಒಂದು ಸ್ಥೂಲ ಕಾಯತೆ ಅಥವಾ ಒಬೇಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧದ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ.
1: ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದು ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ, ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ?
0: ಹಾ, ತುಂಬಾ ವ್ಯತ್ಯಾಸ. ಅವೆರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುವಿನಿಂದ ಏನು ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರ್ಬೋದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಸಿಯಸ್ ಆಗಿರ್ತಾನೆ. ಕಾರ್ಡಿಯಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು, ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪಿಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ.
1: ಸರ್, ಈಗ ನಾವು ಜನನ ಬಗ್ಗೆ ಮಾತಾಡೋದಾದ್ರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ರೆ ಅದನ್ನು ಕಂಡುಹಿಡಿಬಹುದಾ ಸರ್, ಮತ್ತೆ ಟ್ರೀಟ್ಮೆಂಟ್ ಕೊಡಬಹುದಾ?
0: ಕೊಡ್ಬೋದು. ನಿಜವೇ, ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ದು ಔಷಧಿ ಇದ್ದರೂ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಅಂದರೆ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋ ಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬ ಕಾಂಪ್ಲೆಕ್ಸ್ ಆದಂಥ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
1: ಸರ್, ಈಗ ಹುಟ್ಟಿದ ನಂತರ ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್, ಇದು ಎಲ್ರಿಗೂ ಸಾಮಾನ್ಯವಾಗಿರುತ್ತಾ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ನಿಜ ನಿಜ,
1: ಅದ್ರ ಬಗ್ಗೆ
0: ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ್ರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ. ಅದು ಆದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರ್ಬೋದು, ಅದನ್ನು ನಾವು ASD ಅಂತ ಹೇಳ್ತೀವಿ, ಅಂದರೆ ಏಟ್ರಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VSD ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂಥ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ

0: ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡೋದ್ರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು.
1: ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ ಲಕ್ಷಣಗಳು ಏನೆಲ್ಲ ಕಾಣಬರುತ್ತೆ ಸರ್ ಮಕ್ಕಳಲ್ಲಿ?
0: ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರುಗಾ ಒಂದು ಏನಂತ ಜ್ವರ ಬರೋದಾಗ್ಲಿ ಕೆಮ್ಮು ಬರುವುದಾಗ್ಲಿ ಅಂತ ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಾರ ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವ್ದಾದ್ರೂ ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ.
1: ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದ್ರೆ ಈ ಮಹಿಳೆಯರ ಹೃದಯ ಮತ್ತೆ ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ತರ ಇರುತ್ತೆ ಸರ್?
0: ಇಲ್ಲ, ಹೃದಯದ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮ್ಯಾನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತಹ ಹೃದಯದ ಕಾಯಿಲೆವು ಮತ್ತು ಗಂಡಸರಲ್ಲೂ ಬರುವಂತಹ ಹೃದಯ ಕಾಯಿಲೆವು ಸರಿ ಸಮಾನವಾಗಿಯೇ ಇರುತ್ತದೆ.
1: ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟೆಂಟ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇವುಗಳು ಏನ್ ಸರ್, ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ?
0: ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನು ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಹೇಳ್ತೀವಿ ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ ಹೆದ್ಕೊಂಡ್ಬಿಡ್ತಾರೆ.
1: ಹೌದು ಸರ್.
0: ಹಾ, ಆಪರೇಷನ್ ಬೇಡ, ಹೇಗಾದ್ರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ. ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ಗೆ ಬೇಕು ನಿಮ್ಮ ಲೈಫಲ್ಲಿ ಅಂತಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೇನೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ ಅಂದ್ರೆ 20-30% ಅಡೆತಡೆಗಳು ಇದ್ರೆ ಅಥವಾ ತುಂಬಾನೇ ಜಾಸ್ತಿ ರಕ್ತ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತ್ರೆಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು.
1: ಸರ್, ಇವಾಗ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
0: ತುಂಬಾನೇ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲಿಯೋದಾಗ್ಬೋದು, ಸಿಗಾರು, ಸಿಗರೇಟು, ಬೀಡಿ ಮುಖಾಂತರ ಏನು ಮಾಡ್ತಾರೆ ಅದು ನಮ್ಮ ದೇಹಕ್ಕೆ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯ ಒಂದು 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಮದ್ಯಪಾನ ಅಂತ ಏನು ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನು ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡೋದ್ರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು.
1: ಸರ್, ಈಗ ನೀವಾಗಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರ್ದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರ್ಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತು ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್?
0: ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತಹ ಅಡೆತಡೆಗಳನ್ನು ಕೆಲಮಟ್ಟಿಗೆ ಅಂದ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವಲ್ಲ, ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು

0: ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂಥ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡ್ಬೋದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50%, 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂಥ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್ಸು, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದರೆ ನಾನ್ ವೆಜಿಟೇರಿಯನ್ ಇದ್ದರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ.
1: ಸರ್, ಇವಾಗ ಮೊಟ್ಟೆಯಲ್ಲಿ ಈ ಯೆಲ್ಲೋ ಪಾರ್ಟ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ. ಕೆಲವೊಬ್ಬರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ಬರು ಇಲ್ಲ ಒಂದು ವಯಸ್ಸು ಆದಮೇಲೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್.
0: ನಿಜ ನಿಜ, ಇದು ಯೋಕ್ ಅಂತ ಏನು ಹೇಳ್ತೀವಲ್ಲ, ಇದರಲ್ಲಿ ಆ್ಯಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ ಮಕ್ಕಳಲ್ಲಿ, ಒಳ್ಳೆಯದು ಕೊಡೋದ್ರಿಂದ ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೆಯದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಅಂದರೆ ಮಸಲ್ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅದು ತಪ್ಪು. ವೈಟ್ ಅದು ಏನಿರ್ತದಲ್ಲ, ಅದು ಪ್ಯೂರ್ ಪ್ರೋಟೀನ್ ಅದು. ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು.
1: ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ. ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
0: ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿದಿನ ಒಂದು ಮನುಷ್ಯನಿಗೆ 6-8 ಗಂಟೆ ಒಂದು ತುಂಬ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ. ರೀಲ್ ಎಲ್ಲ ನೋಡ್ತಾ ತುಂಬ ಜನ ತಡರಾತ್ರಿ ಮಲಗು ಒಂದು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಅಂದರೆ 12 ಗಂಟೆ 1 ಗಂಟೆಗಿಂತ ಮುಂಚೆ ಯಾರೂ ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರು, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ. ಅಂದರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ. ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದ್ಯಾಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದು ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇನ್ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಾಘಾತಕ್ಕೂ ಕಾರಣವಾಗಿದೆ.
1: ಸರ್, ಆಗಲೇ ನೀವು ಜಿಮ್ ಮತ್ತು ಬೇರೆ ಬೇರೆ ಎಕ್ಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ಮಲ್ಲಿ ರಿಗ್ರೆಸ್ ಆಗಿ ಎಕ್ಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗೋದನ್ನು ನೋಡಿದ್ದೀವಿ. ಈ ವ್ಯಾಯಾಮವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಸರ್?
0: ಹೌದು, ನಿಜ. ಆ್ಯಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬ ಉತ್ತಮ. ಅದು ಅತಿಯಾದಾಗ, ಅಂದರೆ ಇತ್ತೀಚೆಗೆ ತಾವು ನೋಡಿರ್ಬೋದು ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಾಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳಾಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಾಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ ಅಂದರೆ ವಾರಕ್ಕೆ 100-150 ನಿಮಿಷ ಒಂದು ವಾರಕ್ಕೆ ಹೇಳೋದು ದಿನಕ್ಕೆಲ್ಲ ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದ್ರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಬ್ರಿಸ್ಕ್ ಅಂದರೆ ತುಂಬ ವಿಗರೆಸ್ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದ್ದರೆ, ಅಂದರೆ ನೀವು 40 ವರ್ಷ ಅದಕ್ಕಿಂತ ಹೆಚ್ಚಾಗಿದ್ದರೆ, ನಿಮಗೆ ರಕ್ತದೊತ್ತಡ ಇದ್ದರೆ, ಮಧುಮೇಹ ಇದ್ದರೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ, ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಮುಂಚೆಯಿಂದನೇ ನಿಮಗೆ ಯಾವುದಾದರೂ ಹೃದಯದ ಕಾಯಿಲೆಗಳು ಇದ್ದರೆ ತಾವು ಪರೀಕ್ಷೆ ಮಾಡಿಸಿಕೊಂಡು ಹತ್ತಿರದ ಒಂದು ಹೃದಯ ತಜ್ಞರ ಒಂದು ತಾವು ಈ ರೀತಿಯಾದಂಥ ಎಕ್ಸಸೈಸ್ ಮಾಡಲು ಫಿಟ್ ಇದ್ದೀರಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ಒಳಿತು.
1: ಸರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ, ಈಗ ತಂದೆಯವರಿಗೆ ಅಥವಾ ತಾಯಿಯವರಿಗೆ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಅದು ಖಡಾಖಂಡಿತವಾಗಿ ಬರುತ್ತಾ ಅಥವಾ ಅವರು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಸರ್?
0: ಖಡಾಖಂಡಿತವಾಗಿ

0: ಬರುತ್ತಂತ ಹೇಳೋಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದರೆ ಅವ್ರ ತಂದೆ ತಾಯಿಯಲ್ಲಿ ಹೃದಯಾಘಾತ, ಹೃದಯ ಸ್ಥಗಿತವಾಗಿದ್ದರೂ ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತಂತ ಏನಿಲ್ಲ, ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು.
1: ಸರ್, ನಿಯಮಿತ ಆರೋಗ್ಯ ತಪಾಸಣೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ನಮ್ಮ ಜನರು ಹೇಗಂದ್ರೆ ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬರುವವರೆಗೂ ಆಸ್ಪತ್ರೆ ಕಡೆ ಹೋಗಲ್ಲ.
0: ನಿಜ,
1: ಸಣ್ಣ ಪುಟ್ಟ ಕಂಡು ಬಂದರೂ ಹೋಗ್ಲಾರದೆ ಇರುವಂತವ್ರು ಇದ್ದಾರೆ.
0: ಹೌದು,
1: ಹೀಗಾಗಿ ಯಾವಾಗ ಅವರು ತಪಾಸಣೆಗೆ ಬರಬೇಕು ಸರ್? ಆರೋಗ್ಯವಾಗಿದ್ದಾಗ ಬರಬೇಕಾ ಅಥವಾ ಸ್ವಲ್ಪ ಮಟ್ಟಿನ ಎದೆ ನೋವು ಅಥವಾ ಏನಾದರೂ ಸಂಕಟ ಆಗ್ತಿದ್ರೆ ಬರಬೇಕಾ, ಹೇಗೆ ಸರ್?
0: ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 ವರ್ಷ ಅದಕ್ಕಿಂತ ಹೆಚ್ಚಾದವರು, ಅವರ ಹತ್ರ ಲಕ್ಷಣಗಳು ಇದ್ದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೆ, ಮತ್ತು ಯಾವುದಾದ್ರು ದುರಭ್ಯಾಸಗಳು ಇದ್ದಾಗ ತಾವು ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಲ ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾ ಒಳಿತು.
1: ಸರಿಗ, ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್?
0: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ, ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡಿದ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸ್ ಬಹಳ, ಅಂದ್ರೆ 1 ಅಥವಾ 2 ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದರೆ ಮತ್ತೆ ತಮಗೆ ಹೃದಯಾಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ, ಹತೋಟಿಯಲ್ಲಿ ಇರುವ ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರೂ ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲನೂ ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತುಗಳನ್ನು ನಿಲ್ಲಿಸಬಾರದು.
1: ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಈಗ ಬ್ರೀಫ್ ಆಗಿ ಫಸ್ಟ್ ಏಡ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅಲ್ಲಿ
0: ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆಕ್ಚುಲಿ ತುಂಬಾ ಜನ ಹೃದಯಾಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನು ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸ್ಟೇಷನ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ಅಂದ್ರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಅದು ಒಂದು ಕ್ರಿಯೆ ಇದು. ಆ್ಯಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಅಂತಲೇ ಹೇಳ್ತೀವಿ. ಸೊ ಈ ಎದೆ ಅದುಮೋದು ಅಥವಾ ಇಮಿಡಿಯೇಟ್ಲಿ ಈ ಥರ ಏನಾದರೆ ತಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನೂ ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರೆ, ಅದು AED ಅಂತ ಬರೆದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನು ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ.
1: ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನಾವು ಓದ್ತೀವಿ, ಕೇಳಿದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆ ಸರ್?
0: ತುಂಬಾನೇ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೆ ಮಾಡ್ತಾ ಇದ್ದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದ್ದೀವಿ ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
1: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದ್ರೆ?
0: ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ, ಇದು 400 ಬೆಡ್ ಇರುವಂಥ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲ ಕಾಯಿಲೆಗಳು ಅಂದರೆ ಹೃದಯದ

0: ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದರೆ ಮೋಸ್ಟ್ ಅಡ್ವಾನ್ಸ್ಡ್, ಈ ನೀವು ಬ್ಯಾಂಗ್ಳೂರು ಹೈದರಾಬಾದಲ್ಲಿ ಸಿಗುವಂಥ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದರೂ ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗಾ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24 ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದರೆ ಒಂದು ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದೀವಿ, ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂಥ ಒಂದು ಹೃದಯ ತಜ್ಞರು ಇರುವಂಥ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟ್ರೆಂಥಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ, ಅಂದರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು, ನಾವು ಮಾಡುವಂಥ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಂದರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂಥ ಆಸ್ಪತ್ರೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡೋದ್ರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು, ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡೋದ್ರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ದರೆ, ಅಂದರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೆ ಇರುವುದರಿಂದ ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವುದರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು.
1: ಕೇಳುಗರ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ.
2: ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟ್ರೀಯ ಯೋಜನೆಯಾಗಿದ್ದು ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006ರಲ್ಲಿ ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ವರ್ಷಗಳವರೆಗೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು ಕೇಂದ್ರ ಗ್ರಾಮೀಣ

ಅಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047 ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾವಣೆ ತರುವುದಾಗಿದೆ. 2025 ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2 ಒಂದೇ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28 ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26 ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5 ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದೂ ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು, ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ, ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು 60% ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು 40% ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು 90% ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು 1 ವಾರದೊಳಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಶನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು GPS ಆಧಾರಿತ AI ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯಿತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4 ರಿಂದ 1/2 ರಷ್ಟು, ಎಂದರೆ 87 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ಯೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ವರ್ಷದೊಳಗಿನ ಹಾಗೂ 5 ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ,
ಈ ಮುನ್ನ

0: ಎಲ್ಲಿಯೋ ಕಸ ಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ. ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮಗಾರಿಗಳನ್ನು 4 ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕಾ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ನಡೆಸುವುದು, ಸಭೆಯಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡುವ, ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ, ಸ್ವಯಂಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿ ಅವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,000

0: 700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು, ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು, ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ಧತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions through mutual discussions and deliberations to the vexed problems that

0: we are all facing.
1: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟ್ರಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ ಮಾರ್ಚ್ 27ರಿಂದ ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16, 21-14 ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

ಇಂದಿನ ಸ್ವರಮಾಧುರ್ಯದಲ್ಲಿ ಫಯಾಜ್ ಖಾನ್ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಕೇಳುವಿರಿ. ಮೊದಲಿಗೆ ಕರುಣಿಸೋ ರಂಗ.

ಹೋಗುವುದುಂಟು. ಸಪ್ತಪದಿಯ ಏಳು ಹೆಜ್ಜೆಗಳನ್ನು ಅನ್ನವೃದ್ಧಿಗೆ, ಬಲವೃದ್ಧಿಗೆ, ಧನವೃದ್ಧಿಗೆ, ಸುಖವೃದ್ಧಿಗೆ, ಸ್ನೇಹವೃದ್ಧಿಗೆ, ದಾಂಪತ್ಯ ಜೀವನಕ್ಕೆ, ಸಂತಾನವೃದ್ಧಿಗೆ ಎನ್ನುವ ಸುಂದರ ಅರ್ಥದೊಂದಿಗೆ ಹೆಣೆಯಲಾಗಿದೆ. ಅಷ್ಟೇ ಅಲ್ಲದೆ ಸನಾತನ ಸಂಸ್ಕೃತಿ ರಾಮರಾಜ್ಯ ಮತ್ತು ಸೀತಾ ಕಲ್ಯಾಣ ಎನ್ನುವ ಅದ್ಭುತ ಕನಸಿನೊಂದಿಗೆ ಹುಟ್ಟಿದ ಈ ಅರ್ಥಭರಿತ ಆಚರಣೆಯೇ ಮದುವೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಸಪ್ತಪದಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಜನ ಅವಿವಾಹಿತರು ನಾಳಿನ ಸುಂದರ ಮದುವೆಯ ಕನಸಿನೊಂದಿಗೆ ಬದುಕ್ತಾ ಇದ್ದಾರೆ. ಅದರಿಂದ ಇರುವ ಸಂಬಂಧವನ್ನ ಗಟ್ಟಿಯಾಗಿಸಿ ನಾಳಿನ ಜನಾಂಗಕ್ಕೆ ಆ ಕನಸಿನ ಬುತ್ತಿಯನ್ನ ಸುಂದರವಾಗಿ ಚಿತ್ರಿಸುವುದು ಇಲ್ಲಿ ತುಂಬಾನೇ ಮುಖ್ಯ. ಮಿಲನ ಚಿತ್ರಕ್ಕಾಗಿ ರಾಜೇಶ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಜಯಂತ್ ಕಾಯ್ಕಿಣಿಯವರ ರಚನೆ, ಸಂಗೀತ ಮನೋಮೂರ್ತಿ.

ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಹೌದು, ಯಾರಿಗೆ ಎಲ್ಲಿ ಋಣವಿದೆಯೋ ಅವರು ಅಲ್ಲಿಗೆ ಸೇರುತ್ತಾರೆ. ಮದುವೆ ಮಂಟಪ ಎಂದರೆ ಶುಭದ ಸಂಕೇತ. ನಮ್ಮ ಮದುವೆ ಹೇಗೆ ನಡೆದಿರಬಹುದು, ಆದರೆ ಜೊತೆಯಲ್ಲಿರುವ ಬಾಳ ಸಂಗಾತಿಯನ್ನು ಕೊನೆಯವರೆಗೆ ನಿರೀಕ್ಷಿಸುವುದೇ ನಿಜವಾದ ಪ್ರೀತಿ ಹಾಗೂ ಮದುವೆಯ ಅರ್ಥ. ಇವತ್ತು ಎಷ್ಟೋ

ಮಹಿಳೆಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ದೇವಿ ಲಕ್ಷ್ಮಿಯ ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ. ವಿವಾಹವಾದ ನವವಧುವನ್ನು ಸಹ ಪತಿಯ ಮನೆಯ ಲಕ್ಷ್ಮಿ ಎಂದೇ ಹೇಳುತ್ತಾರೆ. ಆದ್ದರಿಂದ ಆಕೆಯ ಕಣ್ಣಿನಲ್ಲಿ ನೀರು ಹಾಕಿಸದೆ ಚೆನ್ನಾಗಿ ನೋಡಿಕೊಂಡರೆ ಮನೆಯ ಸಂತಸವು ವೃದ್ಧಿಸುತ್ತದೆ. ಅಷ್ಟೇ ಅಲ್ಲ, ಒಂಟಿಯಾಗಿದ್ದ ಗಂಡಿನ ಜೀವನಕ್ಕೆ ದಾರಿದೀಪವಾದ ಹೆಣ್ಣು ಆತನನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು ಅತ್ಯಗತ್ಯ. ಸರಿತಪ್ಪುಗಳು ಎಲ್ಲರ ಮನೆಯಲ್ಲೂ ಇರುತ್ತದೆ, ಆದರೆ ಹೊಂದಿಕೊಂಡು ಹೋಗುವ ಸ್ವಭಾವ ಇಬ್ಬರಲ್ಲೂ ಇದ್ದರೆ ಎಷ್ಟು ಚೆನ್ನ ಅಲ್ವೇ? ಜೀವನ ಚೈತ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಸಂಗಡಿಗರೊಂದಿಗೆ ಹಾಡಿದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ನವಿಲು ಕುಣಿಯುತ್ತದೆ, ಕೋಗಿಲೆ ಹಾಡುತ್ತದೆ, ಹೆಣ್ಣು ಹಡಿತಾಳೆ, ನಾವೆಲ್ಲ ಒಂದಲ್ಲ ಒಂದು ದಿನ ಮುದುಕರಾಗ್ತೇವೆ. ಹೀಗೆ ಪ್ರಕೃತಿಯ ಎಷ್ಟೋ ಸತ್ಯಗಳು ಎಲ್ಲರಿಗೂ ತಿಳಿದ ವಿಚಾರ. ಆದರೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಸಂಬಂಧಗಳು ವ್ಯಾವಹಾರಿಕವಾಗಿದೆ. ಸ್ವಾವಲಂಬನೆಯ ಹೆಸರಿನಲ್ಲಿ ಸಂಬಂಧಗಳೇ ಬೇಡವಾಗಿದೆ. ಇರುವ ಸಂಬಂಧಗಳಲ್ಲಿ ಕೆಲವು ಮದುವೆಯಾಗದೆ ಗಂಡ ಹೆಂಡತಿ ಜೊತೆಯಾಗಿರುವುದು, ಆನ್ಲೈನ್ ಮೂಲಕ ಭೇಟಿಯಾಗುವುದು, ಸಂದರ್ಭಾನುಸಾರ ಸಂಬಂಧ, ಪುನರ್ವಿವಾಹ, ಹೀಗೆ ಮಿತಿಮೀರಿ ಬೆಳೆಯುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ನಾವು ಒಳಗಾಗ್ತಾ ಇದ್ದೇವೆ. ತಂದೆ ತಾಯಿ ಮೂಲೆ ಗುಂಪಾಗ್ತಾ ಇದ್ದಾರೆ. ಮನುಷ್ಯ ಸಾಯುವವರೆಗೂ ತಾನು ಒಂಟಿಯಾಗಿಯೇ ಬದುಕಬಲ್ಲೆ ಎನ್ನುವ ಭ್ರಮೆಯಲ್ಲಿ ಬೆಳೆಯುತ್ತಾ ಇದ್ದಾನೆ. ಅಪ್ಪು ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರು ಹಾಡಿರುವ ಗೀತೆ, ಸಾಹಿತ್ಯ ಶ್ರೀರಂಗ ಮತ್ತು ಸಂಗೀತ ಗುರುಕಿರಣ್ ಅವರದು.

ಹುಡುಗಿಯರು 30-32 ವರ್ಷ ದಾಟಿದರೂ ಅವಿವಾಹಿತರಾಗಿ ಉಳಿದಿದ್ದಾರೆ. ಹುಡುಗರು 35 ವರ್ಷ ಮೇಲ್ಪಟ್ಟರೂ ಅವಿವಾಹಿತರಾಗಿದ್ದಾರೆ. ತಡವಾದ ಮದುವೆ ಮತ್ತು ನಂತರ ವಿಚ್ಛೇದನ, ಕುಸಿಯುತ್ತಿರುವ ಕುಟುಂಬಗಳು, ದುಃಖಿತ ತಂದೆ ತಾಯಿಗಳು, ಏಕಾಂಗಿ ಪೋಷಕರು, ಪೂರ್ಣ ತಲೆಮಾರು ಖಾಲಿತನವನ್ನು ಅನುಭವಿಸುತ್ತಿದ್ದಾರೆ. ಇದನ್ನು ನಾವು ಶಿಕ್ಷಿತ ಸಮಾಜ ಎಂದು ಕರೆಯಬೇಕೇ ಅಥವಾ ಸ್ವತಃ ತನಗೆ ತಾನೇ ನಷ್ಟ ಮಾಡಿಕೊಳ್ಳುತ್ತಿರುವ ಸಮಾಜ ಎಂದು ಕರೆಯಬೇಕೇ ತಿಳಿಯದು. ರಾಜೇಶ್ ಮತ್ತು ಚಿತ್ರ ಅವರು ಹಾಡಿರುವ ಯಜಮಾನ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರದು.

ಕುಟುಂಬ ಇಲ್ಲದಿದ್ದರೆ ನಮ್ಮ ಸಮಾಜ ವ್ಯವಸ್ಥೆ ಉಳಿಯುವುದಿಲ್ಲ. ವಿದ್ಯೆ ಎಷ್ಟೇ ಕಲಿತರೂ, ಎಷ್ಟೇ ಸಂಪಾದಿಸಿದರೂ, ಕೇವಲ ನಮ್ಮ ಸ್ವಾರ್ಥವನ್ನು ಮುಂದಿಡದೆ ಅರ್ಥಪೂರ್ಣ ಬದುಕನ್ನು ನಮ್ಮದಾಗಿಸೋಣ. ನಾವು ಎಲ್ಲರಂತೆ ಬದುಕೋಣ, ಮದುವೆಯ ಸವಿಯನ್ನು ಅನುಭವಿಸೋಣ. ಮದುವೆಯ ದಿನ ಮುಖದಲ್ಲಿ ಕಂಡ ಆ ನಗುವನ್ನು ಶಾಶ್ವತವಾಗಿ ಉಳಿಸೋಣ. ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆಯನ್ನು ನನಸಾಗಿಸೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮುತ್ತಣ್ಣ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಜೋಶ್ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅನು ಮಲ್ಲಿಕ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಲಂಗ್ ಚಿತ್ರಕ್ಕಾಗಿ ವೇದ್ ಶರ್ಮಾ ಅವರು ಸಂಗೀತ ಸಂಯೋಜಿಸಿ ಹಾಡಿರುವ ಗೀತೆ. ಸಾಹಿತ್ಯ ಕುನಾಲ್ ವರ್ಮಾ ಮತ್ತು ಹರ್ಷ್ ಲಿಂಬಾಚಿಯಾ ಅವರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20, ಶೇಕಡಾ 59 ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ಬ್ರಿಕ್ಸ್ ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟಗಳು ಒಡಂಬಡಿಕೆ

0: ಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನು ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನ ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆಯ ಪ್ರಾಕ್ಟೀಸಸ್ಗಳೇನಿದೆ ಅದನ್ನ ಎಕ್ಸ್ಚೇಂಜ್ ಮಾಡೋದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನ ಮಾಡ್ತದೆ.
0: ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು, ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿ ಹೋಗಿವೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಆರನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ

0: ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ ಒಂದು ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿವೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5,20,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದುಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಚಂದ್ರಚಕೋರಿ ಚಿತ್ರಕ್ಕಾಗಿ ಹರಿಹರನ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಎಸ್ ನಾರಾಯಣ್ ಅವರ ರಚನೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಿದ್ದೆ ಬರದವರಿಗೆ ಹಾಡನ್ನು ಹಾಕಿದರೆ ನಿದ್ದೆ ಬರಿಸುವ ಶಕ್ತಿಯು ಹಾಡಿಗೆ ಇದೆ. ಈ ಹಾಡೆಂದರೆ ಮಗುವಮ್ಮ ಕಿಲಕಿಲ ಕಿಲಕಿಲ ನಗುವ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಮುಂದೆ ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಮೆರವಣಿಗೆ ಚಿತ್ರದ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹುಡುಗರು ಚಿತ್ರಕ್ಕಾಗಿ ಸುನೀತಾ ಗೋಪುರಾಜು ಅವರು ಹಾಡಿರುವ ಗೀತೆ ಜಯಂತ್ ಕಾಯ್ಕಿಣಿಯವರ ರಚನೆಗೆ ಸಂಗೀತ ವಿ ಹರಿಕೃಷ್ಣ ಅವರದು.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.
6: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
3: ಪ್ರಭು ವಂದಿಸಿಕೊಂಡಿದ್ದೇನೆ,
4: ಎದ್ದೇಳು.
3: ಅವಸರ ಅವಸರವಾಗಿ ನನ್ನನ್ನು ಧ್ಯಾನಿಸಿಕೊಂಡೆಯಲ್ಲ.
4: ಹೌದು,
3: ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಒದಗಿಸುವ ಯಾವ ಕಾರ್ಯವೂ ಘನವಲ್ಲ. ನೀನು ಅಲ್ಲೇ ಇರು ಅಥವಾ ಇಲ್ಲೇ ಇರು, ನಾನಂತೂ ನಿನಗೆ ಬೇಕೇ ಬೇಕು. ಒಂದರ್ಥದಲ್ಲಿ ನಿನ್ನ ಯಾವುದೇ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ನಾನೇ ಕಾರಣ ಎನ್ನಬಹುದು. ಯಾಕೆಂದರೆ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
5: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ನಿದ್ದೆ ಬರದವರಿಗೆ ಹಾಡನ್ನು ಹಾಕಿದರೆ ನಿದ್ದೆ ಬರಿಸುವ ಶಕ್ತಿಯು ಹಾಡಿಗೆ ಇದೆ. ಈ ಹಾಡೆಂದರೆ ಮಗುವಮ್ಮ ಕಿಲಕಿಲ ಕಿಲಕಿಲ ನಗು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗತಾನ ಪಲ್ಲವಿ
0: ಕೇಳಿ, ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮ

0: ಸೋಮವಾರ ಮಧ್ಯಾಹ್ನ 1:30
1: ಕೆಳಗುರಿ ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಜನಪದ ಸಂಗೀತ. ರಘು ಪರವ ಮತ್ತು ವಸಂತಿ ಅವರಿಂದ ಬ್ರಹ್ಮ ಬೈದರ್ಕಳ ಪಾಡ್ದನ. 5:30 ಯುವವಾಣಿಯಲ್ಲಿ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲು. ಬಳಿಕ ಆತ್ರಿಯ ಗಂಗಾಧರ್ ಅವರಿಂದ ಹಿಂದೂಸ್ತಾನಿ ಗಾಯನ ಮತ್ತು ಅನನ್ಯ ಅವರಿಂದ ಸ್ವರಚಿತ ಕವನ ವಾಚನ. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿಯಲ್ಲಿ ಜಪಾನಿನ ಕೊಕೆಡಮ ಮಾದರಿಯ ಹೂದೋಟ ಕೃಷಿಯ ಕುರಿತು ಬೆಳ್ಳಾರಿಯ ಅಂಜಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಸುಗಮ ಸಂಗೀತ.

8:15 ಒಡಿಶಾದ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಕುರಿತು ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 8:30 ಕೊಂಕಣಿ ಕಾರ್ಯಕ್ರಮ. ತೂಗು ಸೇತುವೆ ಸರದಾರ ಖ್ಯಾತಿಯ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ಸಮಾಜ ಸೇವೆ ಕುರಿತು ಮಾರ್ಕ್ ಶೇರಾ ಅವರಿಂದ ಭಾಷಣ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿ. 10:00 ಶಾಸ್ತ್ರೀಯ ಸಂಗೀತ, ಆರ್.ಕೆ. ಶ್ರೀಕಂಠನ್ ಅವರಿಂದ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಶಾ ಗೀತ್. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:16. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಮತ್ತು ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ ತ್ರಿವೇಣಿ ಕೋರುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾಡ್ದನದ 4ನೆಯ ಭಾಗ.

0: ಸಾಂಕುನು ಕೇಂದರಿಯೇ
1: ಅಪ್ಪ ಅಮ್ಮಿ ಸೈತಿನ ಬಾಲೆಲೆನೆರ ಏರು ಸಾಂಕುನೊಂದು ಕೆಂಡರಿಗೆಯ.

0: ಇದುವರೆಗೆ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾರ್ದನದ ನಾಲ್ಕನೆಯ ಭಾಗವನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಾರ್ಮೋನಿಯಂ ಸೋಲೋ, ಹಿಂದೂಸ್ತಾನಿ ಗಾಯನ ಹಾಗೂ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ, ಪಕ್ಕವಾದ್ಯದಲ್ಲಿ ತಬಲ ಸಹಕಾರ ಗೌತಮ್ ಬಿ. ಇದೀಗ ಕೇಳಿ ದೇಶ್ ರಾಗ ರೂಪಕತಾಳ.

ಇದುವರೆಗೆ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ಗೌತಂಬಿ. ಇನ್ನು ಮುಂದೆ ಕೇಳಿ ಆತ್ರೇಯ ಗಂಗಾಧರ್ ಅವರಿಂದ ಹಿಂದೂಸ್ತಾನಿ ಗಾಯನ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲ ಅಮೃತ ನಾಯಕ್. ಇದೀಗ ಕೇಳಿ ಬೆಹಗ್ ರಾಗ.

0: ಇದುವರೆಗೆ ಆತ್ರೇಯ ಗಂಗಾಧರ್ ಅವರಿಂದ ಹಿಂದೂಸ್ತಾನಿ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧ ಭಟ್, ತಬಲಾ ಅಮೃತ್ ನಾಯಕ್. ಕೇಳುಗರೆ, ಇನ್ನು ಮುಂದೆ ಕೇಳಿ ಅನನ್ಯ ತೀರ್ಥಹಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
1: ಕವನದ ಶೀರ್ಷಿಕೆ ಇಬ್ಬನಿ. ನಿನ್ನ ನೋಡಲು ಹಂಬಲಿಸುತ್ತಿರುವ ತನು, ಕಾದು ಕಾದು ಬೇಸತ್ತಿರುವೆ ನಾನು. ಬಿಸಿ ಬಿಸಿ ಜ್ವಾಲೆಯ ಉರಿತಾಪವು ಸುಡುತ್ತಿದೆ ನನ್ನ ಪ್ರತಿ ಅಂಗಾಂಗವು. ನಿನಗಾಗಿಯೇ ನನ್ನ ಹುಡುಕಾಟವಿಂದು, ಬಂದೊಮ್ಮೆ ಸ್ಪರ್ಶಿಸುವೆಯಾ ಇಂದು? ನಿನ್ನ ಆಹ್ವಾನಕ್ಕಾಗಿ ಕಾಯುತ್ತಿರುವೆ ನಾನು, ಸುಡುವ ಕೆಂಡವನ್ನು ತಂಪಾಗಿಸುವೆಯಾ ನೀನು? ನಿನ್ನ ಬರುವಿಕೆಗೆ ಕಾತುರಿಯುತ್ತಿರುವ ಜೀವವು ನಿನ್ನ ಕಾಣದೇ ಆಗದು ಯಾರಿಗೂ ಮೃತ್ಯುಂಜಯವು. ಹಂಬಲಿಸಿ ನೆನೆಯುತ್ತಿರುವ ಸಣ್ಣ ತೃಣುವು ನಿನಗಾಗಿ ಇನ್ನೂ ಬಿಗಿದಿಟ್ಟುಕೊಂಡಿರುತ್ತಿದೆ ತನ್ನ ಶ್ವಾಸವನ್ನು. ನಿನ್ನ ನೋಟವಿಲ್ಲದೆ ಒಣಗಿದೆ ಎಲೆಯು, ಇಂಗಿ ಹೋಗಿದೆ ಕೆರೆ ಹಳ್ಳ ಕೊಳವು. ನಿನಗಾಗಿ ನಡೆದಿದೆ ಹೋಮ ಹವನವು. ಸಿಗಬಹುದೇ ನಮಗೆ ನಿನ್ನ ಬರುವಿಕೆಯ ಸುಳಿವು? ನಿನ್ನ ಮೊದಲ ಸ್ಪರ್ಶಕ್ಕಾಗಿ ನನ್ನ ನೋಟವು, ನಿನ್ನಿಂದ ನನ್ನ ಜೀವನ ಸಾರ್ಥಕವು. ನೀನೊಂದು ಪ್ರಕೃತಿಯ ವಿಸ್ಮಯ ಮಾಯೆಯು, ಏಕೆಂದರೆ ನೀ ಬರಡಾಗಿದ್ದ ಭುವಿಗೆ ಬಿದ್ದ ಇಬ್ಬನಿಯು. ಮುಂದಿನ ಕವನದ ಶೀರ್ಷಿಕೆ ಮಳೆಗಾಲ. ಚಿಗುರೆಲೆಯು ಮೂಡುವ ಹೊತ್ತು, ಹಸಿರೇ ಭುವಿಗೆ ಇಂದು ಸಂಪತ್ತು. ಪ್ರತಿಬಿಂಬ ತೋರುವ ಹನಿ ಎಲೆ ಅಂಚಲ್ಲಿತ್ತು, ಎತ್ತ ನೋಡಿದರೂ ಹಸಿರು ಮನೆ ಮಾಡಿತ್ತು. ಹರುಷದಿ ನರ್ತಿಸುತ್ತಿರುವ ಮಯೂರಿ, ಹಸಿರು ನಾಚಿದೆ ಗಿಣಿಯ ಮೈಯೇರಿ. ಕಪ್ಪೆಗಳ ಕರಕರ ದಾಟಿದೆ ಕೇರಿ ಕೇರಿ, ಅಂಟುಹುಳಗಳು ಹೊರಬಂದಿದೆ ಎಲ್ಲವೂ ಸೇರಿ. ಹಸಿರಾಗಿದೆ ಹೊಲ ಗದ್ದೆಗಳ ರಂಗು, ತುಂಬಿ ತುಳುಕುವ ಜೋಗ ಜಲಪಾತದ ಬೆರಗು. ಎಲ್ಲೆಲ್ಲೂ ಕಾಣುವ ನವ ಸಸಿಗಳ ಸೊಬಗು, ಫಲತಾಂಬೂಲದಿಂದ ತುಂಬಿದ ಪ್ರಕೃತಿಯ ಸೆರಗು. ಒಂದೇ ಸಮನೆ ವರುಣನ ಪ್ರತಾಪವು ಆಗುವುದು ಎಲ್ಲೆಡೆಯು ಕ್ಷಣ ಮಾತ್ರದಲ್ಲಿ ಜಲಸಮವು. ಆತನ ಕ್ರೋಧಾಗ್ನಿಯನ್ನು ಸಹಿಸಲು ಅಸಾಧ್ಯವು, ಅನಾಚರದಿಂದಲೇ ಹೆಚ್ಚಾಗಬಹುದು ಕೋಪವು. ನಿಯಂತ್ರಣದಲ್ಲಿ ಇದ್ದರೆ ಎಲ್ಲವೂ ಚೆನ್ನ, ವರ ನೀಡಿದರೆ ಎಲ್ಲವೂ ಎಲ್ಲರಿಗೂ ಚಿನ್ನ. ಪರಿಸರ ಉತ್ತಮವಾಗುವುದು ಮಾಡಿದರೆ ಕನ್ನ, ನಮ್ಮ ಸುಖ ಜೀವನ ಹಸಿರು ಸಂಪನ್ನ. ಸಮಯ ಬದುಕೊಂದು ಪಯಣದ ದಾರಿ, ಕಾಲಕಾಲಕ್ಕೆ ತಿರುವುಗಳ ಏರಿ. ಮಾಡಲೇಬೇಕು ಬೇಡೆಂದರೂ ಸವಾರಿ, ಮುಂದೋಗಬಹುದೇ ಗಾಳಿಯಂತೆ ತೂರಿ. ಬೇಕಾದಾಗ ಸಮಯ ಸಾಗದು ಮುಂದೆ, ಮತ್ತೆ ತಿರುಗಿ ನೋಡಲಾಗದು ಹಿಂದೆ. ಎಚ್ಚೆತ್ತು ಪ್ರಜ್ಞೆಯಿಂದ ನಡೆಯಿರಿ ಹಿಂದೆ, ಕ್ಷಣ ಮಾತ್ರ ಹಿಂದೆಲ್ಲ ನಾನೆಂದೆ. ಗಡಿಯಾರದಲ್ಲಿ ಕಳೆಯುವ ಟಿಕ್ ಟಿಕ್ ಸದ್ದು, ಜೀವನ ಚಕ್ರದ ಸಮಯವು ನೋಡುಮ್ಮೆ ಎದ್ದು. ಅರಿಯದೆ ಅಳಬೇಡ ಎಡವಿ ಬಿದ್ದು, ತಿಳಿದು ನಡೆ ಸಮಯವನ್ನು ಕೂಡ ಗೆದ್ದು. ಈ ಕ್ಷಣವು ಎಂದಿಗೂ ಶಾಶ್ವತವಲ್ಲ, ಮತ್ತೆ ಬೇಕೆಂದರೂ ಮರಳಿ ಬರುವುದಿಲ್ಲ. ಸವಿ ನೆನಪುಗಳಿಗೆ ಇಲ್ಲಿ ಮಿತಿಯೇ ಇಲ್ಲ, ಸಮಯ ಕಲಿಸುವ ಪಾಠಕ್ಕಂತೂ ಸರಿಸಾಟಿ ಇಲ್ಲ. ಸಮಯಕ್ಕೆ ತಕ್ಕಂತೆ ಒಳ್ಳೆಯವರು ಬೇಡವಾದಾಗ ಎಲ್ಲರಿಗೂ ಕೆಟ್ಟವರು. ನೋಡಿಯೂ ನೋಡದಾಗೆ ಇರುವರು ಹಲವರು, ಈ ಸಮಯದ ಮಹಿಮೆ ಅರಿತವರ್ಯಾರು? ಮುಂದಿನ ಕವನ ಮದುವೆ. ಆಡಂಬರದ ಸುಂದರ ಹಬ್ಬವಿದು, ಮನೆ ಮಂದಿಗಳ ಸಂಭ್ರಮದ ಸಂತಸವಿದು. ಎರಡು ಕುಟುಂಬವು ಒಟ್ಟಾಗುವ ಸನ್ನಿವೇಶ ಕಾಣಲು ಸಿಗುವುದು ಇಲ್ಲಿ ನಾನಾ ವೇಷ. ಎಲ್ಲರೂ ಸೇರಿ ಮಾಡಿದ ಅರಿಶಿನ ಶಾಸ್ತ್ರ, ಹಳದಿ ರಂಗು ತುಂಬಿದ ವಸ್ತ್ರ, ಕಂಕಣ ಕಟ್ಟಿದ ಕೈಗಳ ಸೊಬಗು, ಕೈ ತುಂಬ ಇದ್ದ ಆ ಮದರಂಗಿಯ ಚೆಲುವು. ಮೂರು ಗಂಟೆಗೆ ತಲೆ ಬಾಗುವ ಮದುಮಗಳು, ಏಳೇಳು ಜನ್ಮದಲ್ಲಿ ಜೊತೆಗಿರುವೆನೆಂದ ವರನು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದರು ಸಪ್ತಪದಿ, ಪತಿಯು ತೋರಿಸಿದನು ಪತ್ನಿಗೆ ಅರುಂಧತಿ. ಹರಸಿ ಹಾರೈಸಿದ ಸಾವಿರಾರು ಜನರು ವಿವಿಧ ಬಗೆಯ ಬಾಡೂಟದಿಂದ ಸಂತೃಪ್ತರು. ಕೊನೆಗೆ ಹೊರಬರುವುದು ಆನಂದ ಬಾಷ್ಪ, ಮೆಟ್ಟಿದ ಮನೆ ಬೆಳಗಲು ತಯಾರಾದ ನಂದಾದೀಪ. ಇವೆಲ್ಲ ಮನಸ್ಸು ಮನಸ್ಸುಗಳ ಬಂಧ, ಗಟ್ಟಿಯಾಗುವುದು ಇದರಿಂದ ಸಂಬಂಧ. ಇದೊಂದು ಮಾಯಾಲೋಕವು, ಒಂದು ವಾರದ ಹಬ್ಬವು ಇಲ್ಲಿಗೆ ಮುಕ್ತಾಯವು. ಮುಂದಿನ ಕವನ ಮುಕುಂದ. ಎಲ್ಲರಿಗೂ ನೀಡುವನು ಈತ ಆನಂದ, ಕೊಳಲನೂದುತ್ತ ಬಂದ ಮುಕುಂದ. ಜಾನಕಿ ವಸುದೇವನ ನಲ್ಮೆಯ ಕಂದ, ಶ್ರೀಕೃಷ್ಣನ ಚರಿತ್ರೆಯೂ ಅಂದ. ಇವನ ಜನ್ಮಸ್ಥಳ ಕಂಸನ ಕಾರಾಗೃಹವು, ಯಮುನೆಯನ್ನು ದಾಟಲು ನೆರವಾದ ವಾಸುಕಿಯು. ಘೋರ ಮಳೆ ಬಡಿದೆಚ್ಚರಿಸುವ ಸಿಡಿಲು, ಕರಾಳ ರಾತ್ರಿಯಲ್ಲಿ ಯಶೋದೆಯ ಮಡಿಲು. ವಿಷಕಾರಿ ಹಾಲಿನ ರಾಕ್ಷಸಿ ಪೂತನಿಯ ಮರ್ದನ, ಜಗಕ್ಕೆಲ್ಲ ದಿಗ್ಭ್ರಮೆಗೊಳಿಸಿದ ಹಾವಿನ ನರ್ತನ. 16,000 ಸ್ತ್ರೀಯರ ಬಿಡುಗಡೆ ನರಕಾಸುರನಿಂದ, ದುಷ್ಟ ಬಕಾಸುರನವದೆ ಮೋಹನನಿ.

0: ಸೋತು ಹೋದ ಪ್ರೇಮ ಸಖಿಯರಾದೆಗೆ ಕೊಡಲು ನೂದುತ್ತಾ ಖುಷಿಪಡಿಸಿದ ಸಖಿಯರಿಗೆ. ಗೋಪಿಕಾ ಸ್ತ್ರೀಯರೊಂದಿಗೆ ರಾಸಲೀಲೆ, ಪ್ರಾಣ ಸಖಿಯೊಂದಿಗೆ ಪ್ರೇಮದ ರಸಲೀಲೆ, ದುಷ್ಟ ಮಾವನಾದ ಕಂಸನ ಸಂಹಾರ, ಎಲ್ಲೆಡೆಯೂ ಜಯದ ಜೇಂಕಾರ. ದುಷ್ಟರಿಂದ ತನ್ನವರ ರಕ್ಷಣೆಯು, ಕೇಶವನಿದ್ದರೆ ಸಂಕಷ್ಟ ಪರಿಹಾರವು, ವಿಷ್ಣುವಿನ 7ನೇ ಅವತಾರ, ಲೋಕಕ್ಕೆಲ್ಲ ಪ್ರೀತಿಯ ಸರದಾರ. ನವಿಲುಗರಿಯನ್ನು ಧರಿಸಿದ ಕೇಶವ, ಜಗಕ್ಕೆಲ್ಲ ನೀನೊಬ್ಬನೇ ಮಾಧವ. ಮುಂದಿನ ಕವಿತೆ ತಾರೆ. ಚಮಚಮಕಿಸುತ್ತಿರುವ ತಾರೆ ಆಕಾಶದಲ್ಲಿ ಮಿನುಗುತ್ತಿದೆ ನೋಡಿ, ದೂರವಿದ್ದರೂ ಹತ್ತಿರವಿದ್ದಂತೆ ಕಾಣುತ್ತಿದೆ, ಕೈ ಚಾಚಿದರೆ ಸಿಗದೇ ಮಾಯವಾಗುತ್ತಿದೆ, ಒಂದು ಎರಡು ಎಣಿಸಲು ಕಷ್ಟ. ಹೊಳೆಯುವ ತಾರೆಯು ನೋಡಲು ನನಗಿಷ್ಟ, ಕತ್ತಲ ಲೋಕದ ದಾರಿ ದೀಪ ಚಿತ್ರಿಸಿ ನೋಡಿ ಸಿಗುವುದು ನಾನಾ ರೂಪ. ಧರೆಗೆ ಬೀಳುತ್ತಿರುವ ಉಲ್ಕೆಯ ನೋಡಿ ಎಲ್ಲರೂ ತಮಗಿರುವ ಇಚ್ಛೆಯ ತೋಡಿ. ಆಕಾಶ ಬುತ್ತಿಯೊಂದಿಗೆ ವಜ್ರದ ಹಾರ, ಇದನ್ನು ಮೊದಲಿಗೆ ಕಂಡವನ್ಯಾರ. ಮುಗಿಲೆತ್ತರದ ಸ್ಥಾನ ಅದರದು, ಮನಕ್ಕೆ ಅದನ್ನು ನೋಡಿ ದುಃಖವೆಲ್ಲ ಮರೆಯುವುದು. ರಾತ್ರಿ ಮಾತ್ರ ನಿನ್ನ ಇರುವಿಕೆಯು ಕಾಣುತ್ತದೆ, ಸರಿಯಾದ ಸಮಯದಲ್ಲಿ ವ್ಯಕ್ತಿತ್ವ ತೋರುತ್ತದೆ. ಮುಂದಿನ ಕವಿತೆ ತುಳುನಾಡು. ಪರಶುರಾಮನ ಕೊಡಲಿಯಿಂದ ಹುಟ್ಟಿದ ನಾಡು ವಿವಿಧ ಕಲೆ ಸಂಸ್ಕೃತಿಯ ತವರೂರು. ದೈವ ಭೂತಾರಾಧನೆಯ ನೆಲೆಬೀಡು, ಸಂಪತ್ತಿಗೆ ಹೆಸರಾದ ನಮ್ಮ ಕಡಲ ಜನರು. ಧನಿ ಎಂದು ಕರೆಯಲ್ಪಡುವ ದನಿಯು ನಮ್ಮೊಂದಿಗೆ ಸಂಬಂಧ ಬೆಸೆದಂತೆಯು. ನಿತ್ಯ ಬೀಳುವ ಚಟಪಟ ಹನಿಯು ನಾಡಿನ ಹಸಿರಿಗೆ ಕಾರಣವಾದಂತೆಯು. ನೆಲೆಯಾಗಿವೆ ಅನೇಕ ದೇವ ತಾಣಗಳಲ್ಲಿ, ನೀಡುತ್ತಿವೆ ಜನಕ್ಕೆ ನೆಮ್ಮದಿಯು. ಇಲ್ಲಿರುವ ಪುಣ್ಯ ಪವಿತ್ರ ನದಿಗಳಲ್ಲಿ ಮಿಂದರೆ ತೊಳೆಯುವುದು ಸಕಲ ಪಾಪವು. ವಿಶೇಷ ಹಬ್ಬಗಳ ಸಂಭ್ರಮದ ಆಚರಣೆ, ಬಗೆ ಬಗೆಯ ರಸದೂಟದ ಸೇವನೆ, ಪ್ರೀತಿ ಎಂಬ ಅಡುಗೆಯ ವಿತರಣೆ, ರೂಪಿಸುವುದು ಹೊಸ ಸಂಬಂಧದ ರಚನೆ, ವಿಭಿನ್ನ ಆಟೋಟಗಳ ಸಂತಸವಿಲ್ಲಿ, ಹೊಸ ಹೊಸ ಜನರ ಗೆಳೆತನದಲ್ಲಿ, ನಾವೆಲ್ಲರೂ ಒಂದೇ ಮರದ ಅಡಿಯಲ್ಲಿ ಕೂಡಿ ಬಾಳುವ ಸಂತೋಷದಲ್ಲಿ. ಏಕೆಂದರೆ ಇದೊಂದು ಪವಿತ್ರ ನಾಡು, ಅದುವೇ ನಮ್ಮ ನೆಲ್ಮೆಯ ತುಳುನಾಡು. ಮುಂದಿನ ಕವಿತೆ ಬಡತನ. ಮುಗಿಲೆತ್ತರದ ಅರಮನೆಗೇನಯ್ಯ ಗೊತ್ತು, ಬಡತನದ ತೂತು ಗುಡಿಸಲ ಗಮ್ಮತ್ತು. ಜಿಗಿ ಜಿಗಿ ಮಿರುಗುವ ನವರಂಗಿ ಪಟ್ಟೆಗೇನು ಗೊತ್ತು, ಹರಿದು ಧರಿಸುವ ಬಟ್ಟೆಯಲ್ಲಿರುವ ತೂತು. ಅರ್ಧ ತಿಂದು ಬಿಸಾಡುವ ದುಬಾರಿ ಊಟಕ್ಕೇನು ಗೊತ್ತು, ಹಸಿವಿನ ಜೊತೆ ಕಾದಾಡಿ ಸಿಕ್ಕಿದ ಆ ತುತ್ತು. ಬಣ್ಣ ಬಣ್ಣದ ಅಂಗಡಿಯ ನೀರಿಗೇನು ಗೊತ್ತು, ಕೇವಲ ನಲ್ಲಿ ನೀರಿನ ಮಹತ್ತು. ಚಮಕಿಸುವ ಕೈಗಳಿಗೇನು ಗೊತ್ತು, ಇರುವ ಬೊಗ್ಗೆಗಳು 5-10. ಬೆಚ್ಚಗೆ ಹೊದೆಯುವ ಕಂಬಳಿಗೇನು ಗೊತ್ತು, ರಾತ್ರಿ ನಡುಗುವ ಚಳಿಯ ಹೊತ್ತು. ಶ್ರೀಮಂತ ಜನರಿಗೆ ಏನಯ್ಯ ಗೊತ್ತು, ಬಡತನ ಪ್ರಪಂಚದ ಸುತ್ತು. ಹೆಸರಿಗೆ ಮೆರೆಯುವವನಿಗೇನಯ್ಯ ಗೊತ್ತು, ಅದೆಷ್ಟು ನೊಂದಿದೆ ಬಡವನ ಮನ ಅತ್ತು. ಸಿರಿವಂತನ ಜೇಬಲ್ಲಿನ ಕಾಸಿಗೇನು ಗೊತ್ತು, 10 ರೂಪಾಯಿಗೂ ಮಾಡುವ ಕಸರತ್ತು. ಮೋಸದ ಪ್ರಪಂಚಕ್ಕೇನಯ್ಯ ಗೊತ್ತು, ಬಡತನದಲ್ಲಿರುವ ನೀಯತ್ತು.
1: ಇದುವರೆಗೆ ಅನನ್ಯ ತೀರ್ಥಹಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ.

0: ಸಮಯ 6 ಗಂಟೆ. ಈಗ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ. ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದುನಾರು ಸೌಮ್ಯ ಉರ್ವಸ್ಟೋರ್. ದಕ್ಷಿಣ ಕನ್ನಡ ಬೊಕ ಉಳನಾಡು ಪ್ರದೇಶಲೆನ ಸಂಪರ್ಕ ಕೊಂಡಿ ಆದಿತ್ತಿನ ಮಾಣಿ ಸಂಪಾಜೆ ರಾಷ್ಟ್ರೀಯ ರಾಜಮಾರ್ಗದ ರಿಪೇರಿ ಕೆಲಸಲೆಗೂ ಕೇಂದ್ರ ಸರ್ಕಾರ 49.22 ಕೋಟಿ ರೂಪಾಯಿಲೆನ ಇಸೇಸ ಅನುದಾನನು ಮಂಜೂರು ಮಲ್ದಂಡು ಪಂದು ದಕ್ಷಿಣ ಕನ್ನಡ ಸಂಸದರಾಯಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ತೆರಿಪಾದಿರು. ಈ ರಾಜಮಾರ್ಗನು 4 ಮಾರ್ಗ ಆದು ಮಿತ್ತ ಮಟ್ಟಗು ಏರ್ಸಾವ್ನ ಯೋಜನೆಗೂ ಆಡಳಿತಾತ್ಮಕ ಒಪ್ಪಿಗೆ ಕೆಲಸನು ಕೂಡ್ಲೆ ಮಲ್ಪೆರೆ ಅಧಿಕಾರಿಲೆಗೂ ಸೂಚನೆ ಕೊಡ್ತುಂಡು ಪಂದು ಪಂತೆರು. ಕುಡ್ಲ ಮಹಾನಗರ ಪಾಲಿಕೆದ ರಡ್ಡು ಕಡೆಟು ಮಂಜಲ್ ಸೀಕದ ಕೇಸುಲು ತೋಜಿದು ಬೈದುಂಡು. ಪಾಲಿಕೆದ ವ್ಯಾಪ್ತಿಡು ಡೆಂಗ್ಯೂ ಕೇಸುಲು ಜಾಸ್ತಿ ಅವಂದಿತದು ಸಾರ್ವಜನಿಕರು ಬೋಡಾಪಿನ ಎಚ್ಚರಿಕೆ ವಹಿಸನೋಡು ಪಂದು ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯ ಅಧಿಕಾರಿಲಾಯಿನ ಡಾಕ್ಟರ್ ಹೆಚ್ಆರ್ ತಿಮ್ಮಯ್ಯರು ಎಚ್ಚರಿಕೆ ಕೊಡ್ತೇರು. ಕುಡ್ಲ ತಾಲೂಕುಡು 2020 ಜನವರಿ ಹಿಡ್ದು ಜೂನ್ ಅಕೇರಿ ಮುಟ್ಟ 35 ಹೆಪಟೈಟಿಸ್ ಎ ಬೊಕ ಈ ಕೇಸುಲು ದಾಖಲಾತಂಡು ನೆಟ್ಟು ಪಾಲಿಕೆ ವ್ಯಾಪ್ತಿಡು ಜೂನ್ 23 ಹಿಡ್ದು ಹೆಚ್ಚಿನ ಕೇಸುಲು ವರದಿಯಾತಂಡು ಪಂದು ಪಂತೆರು. ದಕ್ಷಿಣ ಕನ್ನಡ ಜಿಲ್ಲೆದ ಕುಡ್ಲ ಕೈತಲ್ದ ಸುರತ್ಕಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಡು ಕ್ರಮದ ಅಂತ್ಯ ನಿಲೆ ಆದಿತ್ತಿನ ಆಜಿ ಜನ ಬಾಂಗ್ಲಾ ಪ್ರಜೆಕ್ಲೇನು ಪೊಲೀಸ್ ದಕುಲು ನಾಡುಪತ್ತದೆರು. ಕಟ್ಟವಣ ಕಟ್ಟುನ ಕೆಲಸಡು ತನ್ಕ್ಲೇನು ತೊಡಗಾವೊಂದಿನ ಬಾಂಗ್ಲಾ ಪ್ರಜೆಕುಲು ಸುರತ್ಕಲ್ ವ್ಯಾಪ್ತಿಡೆ ನಿಲೆ ಆದಿತ್ತಿರು. ಪತ್ತೆ ಆಯ್ನ ಆಜಿ ಜನತ ವಿವರಲಿನ ದುಂಬುದ ಕ್ರಮಕ್ಕಾದು ಪಿದಾಯ್ ದೇಶದ ಕಲ್ನ ಪ್ರಾದೇಶಿಕ ನೋಂದಣಿ ಆಫೀಸ್ಗೆ ಕಡಪುಡ್ದುಂಡು ಪಂದು ಕುಡ್ಲ ಪ್ಯಾಂಟೆ ಪೊಲೀಸ್ ಆಯುಕ್ತರಾಯ್ನ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದೆರು. ಕರ್ನಾಟಕಡು ಶಾಶ್ವತ ಇಲ್ಲದ ಪ್ರಮಾಣ ಓಲೇನು ಕೊರ್ಪಿನ ಕಾಂಗ್ರೆಸ್ ಸರಕಾರದ ನಿರ್ಧಾರನು ದೆತ್ತುಪಾಡುಡು ಪಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಯ್ನ ಆರ್ ಅಶೋಕ್ ರಾಜ್ಯಪಾಲರಿಗೂ ಮನವಿ ಸಂದಾದೆರು. ಸರಕಾರದ ಈ ನಿರ್ಧಾರ ಕ್ರಮದಂತೆ ಬೈದಿನ ಬಾಂಗ್ಲಾದೇಶದ ಕ್ಲೇನು ರಾಜ್ಯದ ಶಾಶ್ವತ ಓಟು ದಕುಲಾದು ಮಲ್ಪುನ ಉಪಾಯ ಪಂದು ಅಶೋಕ್ ಆರೋಪ ಮಲ್ತದೆರು. ರಾಷ್ಟ್ರಕವಿ ಕುವೆಂಪು ಬರೆತಿನ ನಾಡಗೀತೆಡು ಬೌದ್ಧ ಧರ್ಮದ ಪುದರನ್ನು ಸೇರ್ಪಾಯರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಶಿಫಾರಸು ಮಲ್ತಿತ್ತಿದ್ದು ಸರಕಾರಗೂ ಮನವಿ ಸಂದಾದಂಡು. ಕುವೆಂಪು ಮೇರು ಬರೆತಿನ ನಾಡಗೀತೆಡು ಬೌದ್ಧ ಧರ್ಮದ ಪುದರನ್ನು ಕೈಬಿಡ್ದಿತ್ತುಂಡು. ಇತ್ತೆ ಪದಟು ಜೈನಿರ್ನ ಪೂಜ್ಯ ಉದ್ಯಾನ ಪನ್ಪಿನ ಸಾಲು ಉಂಡು. ನನದುಂಬು ಈ ಸಾಲನ್ನು ಜೈನ ಬೌದ್ಧಿರ್ನ ಪೂಜ್ಯ ಉದ್ಯಾನ ಅತ್ತುಂಡ ಜೈನರುದ್ಯಾನ ಒಟ್ಟಿಗೆ ಬೌದ್ಧರುದ್ಯಾನ ಪಂದು ಬದಲಿಪೆರೆ ಪ್ರಸ್ತಾಪ ಸಂದಾದಂಡು ಪಂದು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ತೆರಿಪಾದಿರು. ಬೆಂಗಳೂರು ಭಾರತದ ಸುರುತ ಸರಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸುರುಮಲ್ಪುಂಡು ಪಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಲ್ತಿದೆರು. ರಾಜ್ಯಡುಪ್ಪುನ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿದ ಮಾತಹಳ್ಳಿಲೆನ್ಲ ಆದರ್ಶ ಗ್ರಾಮಲಾದ ಬದಲ್ ಮಲ್ಪುಲೆ ಪಂದು ಗ್ರಾಮೀಣಾಭಿವೃದ್ಧಿ ಬೊಕ ಪಂಚಾಯತ್ ರಾಜ್ ಮಂತ್ರಿ ಈಶ್ವರ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಲೆಗೆ ಲೆಪ್ಪು ಕೊರ್ತೇರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಂಚಾಯಿತಿ ಕಾರ್ಯದರ್ಶಿ ಬೊಕ ಲೆಕ್ಕ ಸಹಾಯಕಿರ್ನ ಪಾರದರ್ಶಕ ವರ್ಗಾವಣೆ ಕೆಲಸ ಕೌನ್ಸಿಲಿಂಗ್ಗೆ ಚಾಲನೆ ಕೊರ್ದು ಪಾತೀರ್ನ ಆರು ಹಳ್ಳಿಲೆ ಭಾರತದ ಜೀವನಾಡಿ ಪಂದು ಅಭಿಪ್ರಾಯ ಮಲ್ತದೆರು. ರಾಜ್ಯೋಡು ಬೇಲದ ಕ್ರಾಂತಿ ಶುರು ಆದಿತ್ತದು ಹಾಸ್ಟೆಲ್ ಶಾಲೆದ ಶಿಕ್ಷಕರು ಪೊಲೀಸ್ ಕಾನ್ಸ್ಟೇಬಲ್ ಕಂದಾಯ ಇಲಾಖೆದ ಸರ್ವೆದಕುಲು ಬೊಕ ಗ್ರಾಮ ಆಡಳಿತಾಧಿಕಾರಿಲು ಸೇರ್ನಂಚ ಸುಮಾರು 4723 ಕೆಲಸಲೆನ ಭರ್ತಿಗೆ ಅಧಿಸೂಚನೆ ಪಿದಡ್ಪಾದಂಡು ಪಂದು ಒತ್ತು ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತೆರಿಪಾದೆರು. ದಕ್ಷಿಣ ಕನ್ನಡ ಜಿಲ್ಲೆಡು ನಡತಿನ ರಾಷ್ಟ್ರೀಯ ಲೋಕ ಅದಾಲತಡು ಕೋರ್ಟುಡು ಬಾಕಿ ಇತ್ತಿನ 2025 ಕೋರ್ಟುದ ಬಾಕಿ ಕೇಸಲೆನು ಬೊಕ 3,00,231 ವ್ಯಾಜ್ಯಪೂರ್ವ ಕೇಸಲೆನು ರಾಜಿ ಸಂಧಾನದ ಮುಖಾಂತರ ಪರಿಹಾರ ಮಲ್ತದಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲೆ ಕಾನೂನು ಸೇವೆಲೆನ ಪ್ರಾಧಿಕಾರ ತೆರಿಪಾದಂಡು. ಅದಾಲತಡು ಆಸ್ತಿ ವಾದಂಟುಲು ಪಣವು ವಸೂಲು ಮಲ್ಪುನ ವಾದಂಟುಲು ನಿರ್ದಿಷ್ಟ ಪರಿಹಾರ ಕಾನೂನದ ಅಡಿಟು ದಾಖಲಾತಿನ ಕೇಸಲು ಗಾಡಿಲೆನ ಕೇಸಲು ಜೀವನಾಂಶ ಕೇಸಲು ಸೇರ್ನಂಚ ಪಾಕ ಕೇಸಲಿನ ಇತ್ಯರ್ಥ ಮಲ್ತದಂಡು ಪಂದು ಪ್ರಾಧಿಕಾರ ಪ್ರಕಟಣೆಡು ತೆರಿಪಾದಂಡು. ಶ್ರೋತೃಲೆನು ಏಪೊಗ್ಲ ಎಲ್ಯ ಮಲ್ಪೆರ ಬಲ್ಲಿ ಪಂದು ಪ್ರಸಾರ ಭಾರತಿದ ಗುರ್ಕಾರೆ ಪ್ರಸೂನ್ ಜೋಶಿ ಅಭಿಪ್ರಾಯ ಮಲ್ತದೆರು. ಬೆಂಗಳೂರು ಆಕಾಶವಾಣಿ ಕೇಂದ್ರಗೂ ಭೆಟ್ಟಿ ಕೊರ್ನ ಆರು ಸಿಬ್ಬಂದಿಲ್ನೊಟ್ಟಿಗೆ ಪಾತ್ರಕತೆ ನಡಪಾದು ಸುದ್ದಿ ಕ್ಷೇತ್ರಡು ಬದಲಾವೊಂದಿಪ್ಪುನ ಸ್ವರೂಪನು ಸಿಬ್ಬಂದಿ ಅರ್ಥ ಮಲ್ತೊಂದಿನವು ಸಂತೋಷದ ಇಸಯ ಪಂದು ಮೆಚ್ಚಿಗೆ ತೋಜಾದೆರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗೂ ತುಳು ಸುದ್ದಿ ಸಾರಾಂಶ.

0: badminton, two-time Olympic medalist PV Sindhu outclassed world number 5 Han Yui of China to storm into the quarterfinals of Japan Open in Tokyo today. She will next face Nozomi Okuhara of Japan tomorrow. And that is the end of this news bulletin.
1: ಆಕಾಶವಾಣಿ ಮಂಗಳೂರು.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
6: ನೋಡಿದ್ಯಾ
7: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
7: ಫ್ರೀ ವೈಫೈ ಇದೆಯಲ್ಲ.
6: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
7: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
5: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಪಾನಿನ ಕೊಕೆಡಮಾ ಮಾದರಿಯ ಹೂದೋಟ ಕೃಷಿಯ ಕುರಿತು ಬೆಳ್ಳಾರೆಯ ಅಂಜಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಭಾವಗೀತೆಗಳು. 8:15 ಒಡಿಸ್ಸಾದ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಕುರಿತು ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 8:30 ಕೊಂಕಣಿ ಕಾರ್ಯಕ್ರಮ. ತೂಗು ಸೇತುವೆಯ ಸರದಾರ ಖ್ಯಾತಿಯ ಡಾಕ್ಟರ್ ಗಿರೀಶ್ ಭಾರದ್ವಾಜ ಅವರ ಸಮಾಜ ಸೇವೆ ಕುರಿತು ಮಾರ್ಕ್ಷೇರ ಅವರಿಂದ ಭಾಷಣ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ಕನ್ನಡ ಭಾರತಿ, ಕಡ್ಕೋಲ ಮಡಿವಾಳಪ್ಪ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ RK ಶ್ರೀಕಂಠನ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಮ್ಮ ನಾಳಿನ ಪ್ರಸಾರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ರವಿ ಅಲೆವೂರಾಯ ವರ್ಕಾಡಿ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ರೈತರಿಗೆ ಸಲಹೆ 6:50 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 7:45 ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ. 8:30 ಚಿತ್ರಗೀತೆಗಳ ಪ್ರಸಾರವಿದೆ. ನಾಳೆ ಬೆಳಗ್ಗೆ 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು, ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರ ಸಂದರ್ಶನದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ. ಪರಿಕಲ್ಪನೆ

ಮತ್ತು ಪ್ರಸ್ತುತಿ ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 9:30 ಭಾವಗಾನ ತಿಂಗಳ ಹಾಡು. ಆ ನಾ ಪೂರ್ಣಿಮಾ ಅವರ ರಚನೆಗೆ, ಮುರಳೀಧರ್ ಕೆ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಕುಮಾರಿ ಶರಧಿ ಪಾಟೀಲ್. 9:40 ಗಾಂಧಿ ಸ್ಮೃತಿ. 9:50 ಭಾವಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ ಪ್ರಸಾರವಾಗಲಿದೆ. 10:30 ತುಳು ಕಾರ್ಯಕ್ರಮ ಗುಬ್ಬಿದ ಗೂಡು, ಮಕ್ಕಳಿಗಾಗಿ ಕಾರ್ಯಕ್ರಮ. ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 11:00 ವನಿತಾ ವಾಣಿ, ನಾಟಿ ವೈದ್ಯೆ PM ಸುನಂದ ಅವರೊಂದಿಗೆ ಸಂದರ್ಶನ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. 11:30 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ. ಮಹಿಳಾ ಕಾನೂನುಗಳು, ಈ ಕುರಿತು ಕಲಬುರ್ಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜ ಕರಟಗಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮ. 1:20 ಸ್ವರಮಾಧುರ್ಯದಲ್ಲಿ ಆರ್ ಚಂದ್ರಿಕಾ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಸಿನಿಮಾ ಎಕ್ಸ್ಪ್ರೆಸ್, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಕಾರ್ಯಕ್ರಮ. ಇದು ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ವಿಷಯ ತಜ್ಞರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀಮತಿ ರೂಪಾ ಎಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಮಾರುಕಟ್ಟೆ ಧಾರಣೆ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ರಾತ್ರಿ 8:00 ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ, ಸ್ತ್ರೀವಾದಿ ಮತ್ತು ಚಿಂತಕಿ ಚಂದ್ರಕಲಾನಂದಾವರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ಮಾವಿನಕುಳಿ ಅವರಿಂದ ಸ್ವರಚಿತ ಕವನಗಳ ವಾಚನ. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ, ಪ್ರಸಂಗ ಮೈಂದ ದ್ವಿವಿಧ ಕಾಳಗ. ನಡೆಸಿಕೊಡುವವರು ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ, ಕದ್ರಿ ಮಂಗಳೂರು, ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳನ್ನು ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಪ್ರಿಯ ಕೇಳುಗರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್. ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ನಾಳಿನ ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಡಾ ಶಿವರಾಜ್ ಕುಮಾರ್ ವಿಶೇಷ ಕೇಳುವಿರಿ. ಪ್ರಸ್ತುತಿ ಕಶ್ಯಪ್ ಪುತ್ತೂರು.

0: ಧನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವೈಶ್ವಿಕ ಭೂರಾಜನೈತಿಕ ಸಂಘರ್ಷಾವಧೌ ಸುರಕ್ಷಾ ಆರ್ಥಿಕ ಸಂಕಟಂ ಸಮ್ಮುಖೀಕರಣಾಯ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರೇಷು ದೃಢ ಕ್ಷೇತ್ರೀಯ ಸಹಯೋಗಸ್ಯ ಭಾರತೇನ ಮಹತಿ ಅನಿವಾರ್ಯತಾ ಪ್ರಖ್ಯಾಪಿತಾ. ಯತ್ರ ಸೀಮಾಃ ನ ಕೇವಲಂ ಸುರಕ್ಷಿತಾಃ ಅಪಿತು ಸುಸಂಪರ್ಕಯುತಾಃ ಸ್ಯುಃ, ತತ್ರ ವಿಕಾಸಃ ರಾಷ್ಟ್ರೀಯ ಸುರಕ್ಷಾ ಚ ಏಕೇನ ಏವ ಮಾರ್ಗೇಣ ಪ್ರವರ್ಧತೆ ಇತಿ ರಕ್ಷಾಮಂತ್ರೀ ರಾಜನಾಥ ಸಿಂಹಃ ಸಪ್ರಶ್ರಯಂ ಅವೋಚತ್. ನವಮ ಕಕ್ಷಾಯಾಂ ತೃತೀಯ ಭಾಷಾ ನಿಯಮಸ್ಯ ಪ್ರವರ್ಧನೇನ ಛಾತ್ರೇಷು ಮಾನಸೋದ್ವೇಗಂ ವಿಲೋಕ್ಯ ಪಂಚಮ ಷಷ್ಠ ಕಕ್ಷಯೋಃ ಏವ ತಸ್ಯ ಸಮಾವೇಶಾಯ ಸರ್ವೋಚ್ಚ ನ್ಯಾಯಾಲಯಸ್ಯ ಶ್ಲಾಘನೀಯೋ ಪರಾಮರ್ಶಃ. ಪುಣ್ಯಭೂಮೌ ಪುರ್ಯಾಂ ಸುದೃಢ ಸುರಕ್ಷಾ ವಲಯೇ ವೈದಿಕ ಮಂತ್ರೋದ್ಘೋಷೈಃ ಸಹ ಶ್ರೀ ಜಗನ್ನಾಥ ರಥಯಾತ್ರಾಯಾಃ ಮಂಗಲಮಯಃ ಶುಭಾರಂಭಃ. ಅಪಿ ಚ ಭಾರತ ಇಂಗ್ಲೆಂಡ್ ದೇಶಯೋರ್ಮಧ್ಯೆ ದ್ವಿತೀಯ ಏಕದಿವಸೀಯ ಸ್ಪರ್ಧಾ ಅದ್ಯ ಸಾಂಪ್ರತಂ ಕಾರ್ಡಿಫ್ ನಗರೆ ಜಾಯಮಾನಾ ವರ್ತತೆ. ಅಥ ವಾರ್ತಾಃ ವಿಸ್ತರೇಣ. ಭಾರತಸ್ಯ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ವೈಶ್ವಿಕ ಭೂರಾಜನೈತಿಕ ಸಂಘರ್ಷಾವಧೌ ಸುರಕ್ಷಾ ಸಮಹ್ವಾನಾನಾಂ ಸಮ್ಮುಖೀಕರಣಾಯ ದೃಢ ಕ್ಷೇತ್ರೀಯ ಸಹಯೋಗಸ್ಯ ಅನಿವಾರ್ಯತಾಂ ಪ್ರತ್ಯಪಾದಯತ್. ತೇನ ಸಬಲಂ ಪ್ರೋದೀರಿತಂ ಯತ್ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರೈಃ ಪರಸ್ಪರ ಕಲ್ಯಾಣಾಯ ಏಕೀಭೂಯ ಸಂಕಲ್ಪಾಃ ಕರಣೀಯಾಃ. ಸಹ ಅದ್ಯ ನವದೆಹಲ್ಯಾಂ ಸಮುಪಸ್ಥಿತಾನಾಂ ಬಿಮ್ಸ್ಟೆಕ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪ್ರಮುಖಾಣಾಂ ಪಂಚಮಂ ಸಮ್ಮೇಲನಂ ಸಂಬೋಧಯನಾಸೀತ್. ಶ್ರೀ ಡೋಭಾಲೇನ ಸ್ಪಷ್ಟೀಕೃತಂ ಯತ್ ಸಂಪ್ರತಿ ಸಮಗ್ರಂ ಜಗತ್ ವಿವಿಧ ಸಂಘರ್ಷೈಃ ಭೂರಾಜನೈತಿಕ ಅನಿಶ್ಚಿತತಾಭಿಃ ಚ ಗ್ರಸಿತಂ ವರ್ತತೆ. ತೇನ ವೈಶ್ವಿಕ ಆಪೂರ್ತಿ ಶೃಂಖಲಾಸು ವಿಘ್ನ ನಿವಾರಣಾಯ ಆರ್ಥಿಕ ಆಹ್ವಾನಾನಾಂ ನಿರಾಕರಣಾರ್ಥಂ ಚ ಬಿಮ್ಸ್ಟೆಕ್ ಸದಸ್ಯ ದೇಶಾನಾಂ ಮಧ್ಯೆ ಸಹಯೋಗಸ್ಯ ಅವಶ್ಯಕತಾ ಸಮುಪಸ್ಥಾಪಿತಾ. ಭಾರತಸ್ಯ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಸವಿಶೇಷಂ ಪ್ರಖ್ಯಾಪಿತವಾನ್ ಯತ್ ಪ್ರಶಾಸನಸ್ಯ ಅಯಂ ಶ್ಲಾಘನೀಯೋ ಪ್ರಯಾಸೋ ವರ್ತತೆ ಯತ್ ತಾದೃಶಸ್ಯ ನೂತನ ಭಾರತಸ್ಯ ನಿರ್ಮಾಣಂ ಭವೇತ್ ಯತ್ರ ರಾಷ್ಟ್ರಸ್ಯ ಸೀಮಾಃ ನ ಕೇವಲಂ ಸುರಕ್ಷಿತಾಃ ಸ್ಯುಃ ಅಪಿತು ತಾಃ ಸುದೂರ ಕ್ಷೇತ್ರೈಃ ಚ ಸಹ ಸರ್ವೋತ್ಕೃಷ್ಟ ಸಂಪರ್ಕ ತಂತ್ರೇಣ ಅಪಿ ಸಂಯೋಜಿತಾಃ ಸ್ಯುಃ. ತೇನ ಸ್ಪಷ್ಟೀಕೃತಂ ಯತ್ ಪ್ರಶಾಸನಂ ವಿಕಾಸಂ ರಾಷ್ಟ್ರೀಯ ಸುರಕ್ಷಾಂ ಚ ಏಕೇನೇವ ಮಾರ್ಗೇಣ ಸಹಸಾ ಅಗ್ರೇ ನೇತುಂ ದೃಢ ಸಂಕಲ್ಪಬದ್ಧಮಸ್ತಿ. ನವದೆಹಲ್ಯಾಂ ಸೀಮಾ ಮಾರ್ಗ ಸಂಘಟನಸ್ಯ ಪ್ರೌದ್ಯೋಗಿಕೀಯ ಸಂಗೋಷ್ಠ್ಯಾಃ ಮಹನೀಯ ಮಂಚಂ ಸಂಬೋಧಯನ್ ಅಸೌ ಪ್ರೋಕ್ತವಾನ್ ಯತ್ ಉನ್ನತ ಮೂಲಭೂತ ಸಂರಚನಾ ಸರ್ವದೈವ ಏಕಸ್ಯಾಃ ವಿಕಸಿತ ಸಭ್ಯತಾಯಾಃ ಮುಖ್ಯಂ ಲಕ್ಷಣಂ ಮನ್ಯತೆ. ತೇನ ಸಬಲಂ ಪ್ರೋಕ್ತಂ ಯತ್ ಅದ್ಯ ಯಾ ಮೂಲ ಸಂರಚನಾ ದೇಶೇ ನಿರ್ಮೀಯತೆ ಸೈವ ಆಗಾಮಿಷು ವರ್ಷೇಷು ಭಾರತ ಸಭ್ಯತಾಯಾಃ ನೂತನಂ ಸ್ವರೂಪಂ ಪರಿಭಾಷಯಿಷ್ಯತಿ. ರಕ್ಷಾಮಂತ್ರಿಣಾ ದೃಢಂ ವ್ಯಾಹೃತಂ ಯತ್ ಪ್ರಶಾಸನಸ್ಯ ಅಂತಿಮಂ ಲಕ್ಷ್ಯಂ ಇದಮೇವ ಅಸ್ತಿ ಯತ್ ದೇಶಸ್ಯ ಕಸ್ಮಿನ್ನಪಿ ಅತಿ ದುರ್ಗಮೇ ಸುದೂರೇ ವಾ ಕ್ಷೇತ್ರೇ ನಿವಸಮಾನಃ ಕಶ್ಚಿದಪಿ ನಾಗರಿಕಃ ರಾಷ್ಟ್ರಸ್ಯ ಮುಖ್ಯಧಾರಾತಃ ವಿಚ್ಛಿನ್ನಃ ಕದಾಪಿ ನ ಅನುಭವೇತ್.
2: ಶಕ್ತಿ ಚಾಹೆ ಕಿತ್ನಿ ಭೀ ಹೋ, ಚಾಹೆ ಕಿತ್ನಿ ಭೀ ಅಡ್ವಾನ್ಸ್ ಕ್ಯೋ ನಾ ಹೋ, उसे खड़े होने के लिए एक ठोस जमीन चाहिए ही। और वीआरओ हमारे सीमावर्ती और कठिन क्षेत्रों में एयरफील्ड्स भी बनाता है, यानी टेक्नोलॉजी चाहे कितनी भी बदल जाए, हम चाहे जमीन से आकाश तक और आकाश से समुद्र तक कितनी भी प्रोग्रेस कर लें, पोर्ट्स, एयरफील्ड्स, रोड्स और टनल्स, इनकी भूमिका कतई कम नहीं होने वाली है। वारफेयर का स्वरूप जितना भी बदल जाए, इस बेसिक इंफ्रास्ट्रक्चर का महत्व यह हमेशा बना ही रहेगा। और इसका सीधा अर्थ यह है कि वीआरओ के कामों

0: ಸೂಪರ್ 750 ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಹ ಪ್ರಾಗುಪಾಂತ್ಯ ಚರಣೆ ಸಸಂಭ್ರಮಂ ಪ್ರವಿಷ್ಟ. ಭಾರತ ಇಂಗ್ಲೆಂಡ್ ದೇಶಯೋರ್ ಮಧ್ಯೆ ದ್ವಿತೀಯ ಏಕದಿವಸೀಯ ಸ್ಪರ್ಧಾದ್ಯ ಸಾಂಪ್ರತಂ ಕಾರ್ಡಿಫ್ ನಗರೆ ಜಾಯಮಾನ ವರ್ತತೆ ಇತಿ ವಾರ್ತಾಃ.
1: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎನ್ ಚಂದ್ರಶೇಖರ್, ಓದುತ್ತಿರುವವರು ಸಹನ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ. ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿಅಂಶಗಳಂತೆ ಇರುವ ಒಟ್ಟು 10,60,000

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎನ್ ಚಂದ್ರಶೇಖರ್, ಓದುತ್ತಿರುವವರು ಸಹನ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ. ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿಅಂಶಗಳಂತೆ ಇರುವ ಒಟ್ಟು 10,69,504 ಮತದಾರರ ಪೈಕಿ 10,30,835 ಮತದಾರರನ್ನು ಮ್ಯಾಪಿಂಗ್ ಮಾಡಿ 97% ಗುರಿ ಸಾಧನೆ ಮಾಡಿದ್ದಾರೆ. 2025-26 ಸಾಲಿನಲ್ಲಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರುದ್ಧದ 416 ತಪಾಸಣೆಗಳನ್ನು ಕೈಗೊಂಡು 27 ಮಕ್ಕಳನ್ನು ಪತ್ತೆ ಹಚ್ಚಲಾಗಿದ್ದು, ಈ ಪೈಕಿ 2 ಬಾಲಕಾರ್ಮಿಕರು ಹಾಗೂ 25 ಕಿಶೋರ ಕಾರ್ಮಿಕರು ಇರುವುದು ಕಂಡುಬಂದಿದೆ. ಪತ್ತೆ ಹಚ್ಚಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಮುಖ್ಯವಾಹಿನಿ ಶಾಲೆಗೆ ಸೇರಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭವಾಗಿದ್ದು, ಮಳೆಯ ಕೊರತೆಯ ಕಾರಣದಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀರಾ ಹಿನ್ನಡೆಯಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ರಾಗಿ, ಮುಸುಕಿನ ಜೋಳ, ನೆಲಗಡಲೆ, ತೊಗರಿ ಮತ್ತು ಅಲಸಂದಿ ಪ್ರಮುಖ ಬೆಳೆಗಳಾಗಿದ್ದು, ಈ ವರ್ಷದ ಮುಂಗಾರು ಹಂಗಾಮಿಗೆ 126,854 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಮೇ ತಿಂಗಳ ಅಂತ್ಯದಿಂದ ಇಲ್ಲಿಯವರೆಗೆ ಕಳೆದ ವರ್ಷ 8.9% ಬಿತ್ತನೆ ಗುರಿ ಸಾಧನೆಯಾಗಿತ್ತು. ಆದರೆ ಈ ವರ್ಷ ಮಳೆಯ ತೀವ್ರ ಕೊರತೆಯಿಂದಾಗಿ 3.1% ಬಿತ್ತನೆಯಾಗಿರುವುದು ರೈತರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ. ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಗರ್ಭಕಂಠ ಕ್ಯಾನ್ಸರ್ ವಿರುದ್ಧದ ಲಸಿಕೆಯನ್ನು 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಿಗದಿತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ನೀಡುವ ಪ್ರಕ್ರಿಯೆ ಆರಂಭವಾಗಿ ಪ್ರಗತಿಯಲ್ಲಿದೆ. ಎಚ್ಪಿವಿ ಲಸಿಕೆ ಕುರಿತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ ಮಳೆ ತೀವ್ರ ಕೊರತೆಯಾಗುವ ಸಾಧ್ಯತೆಗಳಿರುವುದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಾರಣ ಬೆಳೆ ವಿಮೆ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ನೀಡಿದ್ದು, ಈ ವರ್ಷದಲ್ಲಿ 80,000 ರೈತರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಾಯಿಸುವ ಗುರಿ ನೀಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕಾಗಿ ಮತ್ತು ಸಾಲ ಮರುಪಾವತಿ ಮಾಡಲು ಬರುವ ರೈತರಿಗೆ ಬೆಳೆ ವಿಮೆ ಕುರಿತು ಅರಿವು ಮೂಡಿಸಿ ನೋಂದಾಯಿಸಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು, ದ್ರಾಕ್ಷಿ, ದಾಳಿಂಬೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದ 2,823 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಧರಣಿ ಇಂದು 123ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಉದ್ದೇಶಿತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು, ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಬಂಧಿಸಿ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನದ ಪ್ರಜೆಗಳಾದ ಫರ್ನಾಜ್ ಮತ್ತು ಅವರ ಪುತ್ರ ಮೊಹಮ್ಮದ್ ಫರ್ದೀನ್ ಅವರು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಅಕ್ರಮವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿತ್ತು. ಜುಲೈ 11ರಂದು ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬಾಕಿ ಇದ್ದ 54,292 ಪ್ರಕರಣಗಳ ಪೈಕಿ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲು 10,731 ಪ್ರಕರಣಗಳನ್ನು ಗುರುತಿಸಿ, ಈ ಪೈಕಿ 8,096 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 16 ಕೋಟಿ ರೂಪಾಯಿಗಳ ಮೊತ್ತದ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎನ್ ಚಂದ್ರಶೇಖರ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ

0: ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
6: ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
7: ಪ್ರಭು ವಂದಿಸಿಕೊಂಡಿದ್ದೇನೆ,
8: ಎದ್ದೇಳು.
7: ಅವಸರವಾಗಿ ನನ್ನನ್ನು ಧ್ಯಾನಿಸಿಕೊಂಡೆಯಲ್ಲ.
8: ಹೌದು,
7: ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಒದಗಿಸುವ ಯಾವ ಕಾರ್ಯವೂ ಘನವಲ್ಲ. ನೀನು ಅಲ್ಲೇ ಇರು ಅಥವಾ ಇಲ್ಲೇ ಇರು, ನಾನಂತೂ ನಿನಗೆ ಬೇಕೇ ಬೇಕು. ಒಂದರ್ಥದಲ್ಲಿ ನಿನ್ನ ಯಾವುದೇ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ನಾನೇ ಕಾರಣ ಎನ್ನಬಹುದು. ಯಾಕೆಂದರೆ
5: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
1: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ಬಳಿಕ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
3: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಣ್ಣಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28 ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913 ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆ ಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು KRS ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 15%ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ 25%ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ 50%ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ 2%ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು, 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 5,00,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ

0: ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
5: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
4: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
5: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
4: ಇಂದೇ ಕರೆ ಮಾಡಿ 9483631852.
5: ಮತ್ತೊಮ್ಮೆ 9483631852.
4: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು.
5: ಬದಿಯಡ್ಕ, ಉಪ್ಪಳ, ಕಾಂಜನ್ಘಾಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಏನು ರಂಗ, ಕೈಗೆ ಬ್ಯಾಂಡೇಜು?
9: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
8: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
10: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ

0: ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಜಪಾನಿನ ಕೊಕೆಡಮಾ ಮಾದರಿಯ ಹೂತೋಟ ಕೃಷಿಯ ಕುರಿತು ಬೆಳ್ಳಾರೆಯ ಅಂಜಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಹೂದೋಟ ಕೊಕೆಡಮದ ಕುರಿತು ಮಾತನಾಡಲಿದ್ದೇವೆ. ಒಂದು ಕಲಾತ್ಮಕ ವಿಧಾನದಲ್ಲಿ ಗಿಡಗಳನ್ನು ಬೆಳೆಸುವ ವಿಧಾನ ಇದಾಗಿದ್ದು, ಮನೆಯನ್ನು ಹಾಗೂ ಮನೆಯ ಪರಿಸರವನ್ನು ಹಸಿರಾಗಿಸುವ ಒಂದು ಉಪಾಯ ಕೂಡ ಹೌದು. ಈ ಕೊಕೆಡಮವನ್ನು ಮಾಡಿಕೊಂಡಿರುವ ಬೆಳ್ಳಾರಿಯ ಅಂಜಲಿಯವರು ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಕೊಕೆಡಮದ ಇತಿಹಾಸ, ತಯಾರಿಸುವ ವಿಧಾನ, ಅದರ ಪ್ರಯೋಜನಗಳ ಕುರಿತು ಅವರ ಅನುಭವವನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಂಜಲಿಯವರೇ.
4: ನಮಸ್ತೆ.
3: ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಧನ್ಯವಾದ.
3: ಹೇಳಿ, ಏನಿದು ಕೊಕೆಡಮ ಅಂದರೆ, ಇದರ ಬಗ್ಗೆ ಹೇಗೆ ತಿಳ್ಕೊಂಡ್ರಿ, ಇದರಲ್ಲಿ ಆಸಕ್ತಿ ಮೂಡಲಿಕ್ಕೆ ಏನು ಕಾರಣ?
4: ಕೊಕೆಡಮ ಎಂಬುದು ಜಪಾನ್ ಮೂಲದ ಒಂದು ತೋಟಗಾರಿಕೆಯ ಕಲೆ. ಇದರ ಪದದ ಅರ್ಥ ಹೇಳಬೇಕು ಅಂತಾದರೆ, ಕೊಕೆ ಹೇಳಿದರೆ ಮಾಸ್ ಅಂದರೆ ಹಾವಸೆ, ದಾಮ ಹೇಳಿದರೆ ಬಾಲ್, ಕೊಕೆಡಮ ಹೇಳಿದರೆ ಒಂದು ಮಾಸ್ ಬಾಲ್ ಅಂತ. ಜಪಾನ್ ಸಂಸ್ಕೃತಿಯ ವಾಬಿ ಸಾಬಿ ಹೇಳಿದರೆ ಸರಳತೆ ಮತ್ತು ಸಹಜ ಸೌಂದರ್ಯ ತತ್ವವನ್ನು ಪ್ರತಿಬಿಂಬಿಸ್ತದೆ ಕೊಕೆಡಮ ಹೇಳುವಂಥದ್ದು.
5: ಅವರು ಮೇನ್ ಆಗಿ ಅದರಲ್ಲಿ ಬೋನ್ಸಾಯಿಯನ್ನು ಬೆಳೆಸ್ತಾರೆ. ಬೋನ್ಸಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಗಿಡಗಳನ್ನು ನಮಗೆ ಕೊಕೆಡಮದಲ್ಲಿ ಬೆಳೆಸಲಿಕ್ಕೆ ಆಗ್ತದೆ. ಅದರದ್ದು ವಿಶಿಷ್ಟತೆ ಏನಂದ್ರೆ, ಅದು ಕಂಪ್ಲೀಟ್ ಆಗಿ ಇಕೋ ಫ್ರೆಂಡ್ಲಿ ಆಗಿರ್ತದೆ. ಅದರಲ್ಲಿ ನಾವು ಒಂದು ಮಾಸ್ ಅಂತ ಹೇಳುವ ಅಂದ್ರೆ ಪಾಮಾಜಿ ಅನ್ನು ನಾವು ಹೊರಗಡೆ ರ್ಯಾಪ್ ಮಾಡುವಂತ ಒಂದು ಮಣ್ಣಿನಿಂದಲೇ ಮಾಡುವಂಥದ್ದು ಕೊಕೆಡಮ. ನಾನು ಕೋವಿಡ್ ಟೈಮಲ್ಲಿ ನಂದು ಅಮ್ಮಂದು ಒಂದು ಫ್ರೆಂಡ್ ಇದು ಮನೆಗೆ ಹೋಗಿದ್ದೆ ಮಡಿಕೇರಿಯಲ್ಲಿ. ಅಲ್ಲಿ ಅವರ ಹೂತೋಟದಲ್ಲಿ ಕೊಕೆಡಮವನ್ನು ನೋಡಿ ಇಷ್ಟ ಆಗಿ ಯೂಟ್ಯೂಬ್ನಲ್ಲಿ ನೋಡಿ ಕಲಿತು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಕೊಕೆಡಮ.
3: ಈಗ ಯಾವ ರೀತಿ ಇದನ್ನು ತಯಾರಿಸುವಂತದ್ದು, ಮತ್ತೆ ಏನೆಲ್ಲ ಕಚ್ಚಾ ವಸ್ತುಗಳು ಬೇಕು ಪ್ರಾರಂಭದಲ್ಲಿ ಶುರು ಮಾಡಬೇಕು?
5: ಅದನ್ನ ತಯಾರಿಸಲಿಕ್ಕೆ ನಮಗೆ ಗಾರ್ಡನ್ ಸಾಯಿಲ್, ಮಣ್ಣು, ಮತ್ತೆ ಕೊಕೋಪೀಟ್, ಕಾಂಪೋಸ್ಟ್ ಅದನ್ನೆಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅದನ್ನ ಒಂದು ಉಂಡೆಯ ಹಾಗೆ ನಾವು ತಯಾರಿಸಬೇಕು. ಅದರ ಮಧ್ಯದಲ್ಲಿ ಗಿಡ ನೆಟ್ಟು ಅದನ್ನ ಪುನಃ ಉಂಡೆಯ ಹಾಗೆ ಮಾಡಿ ಹೊರಗಡೆಯಿಂದ ಒಂದು ಬಟ್ಟೆಯ ಲೇಯರ್ ಸಹ ಕೊಡ್ಬೋದು, ಇಲ್ಲದಿದ್ರೆ ಎಲೆಗಳು ಆತರ ಇಕೋ ಫ್ರೆಂಡ್ಲಿ ಆಗಿ ಸಿಗುವಂತೆ ಎಂತದ್ದು ಸಹ ಹಾಕಿ ನಾವು ಒಂದು ಲೇಯರ್ ಕಟ್ಬಹುದು. ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಸಹ ಮಾಸ್ ನಾವು ಅದಕ್ಕೆ ಜಾಯಿಂಟ್ ಮಾಡಿ ಅದನ್ನು ಸಹ ನಾವು ಟೈ ಮಾಡಿ ಕೊಕೆಡಮ ತಯಾರಿಸಬಹುದು.
3: ಇದು ನಿಮಗೆ ಈ ಕಚ್ಚಾ ವಸ್ತುಗಳೆಲ್ಲ ಸುಲಭವಾಗಿ ಸಿಗ್ತದ? ಈಗ ಮಾಸ್ ಏನಾದ್ರೂ ಬೇಕಿದ್ರೆ?
5: ಮಾಸ್ ನಮಗೆ ನಮ್ಮ ತೋಟದಲ್ಲಿಯೇ ಉಂಟು. ನನ್ನದೊಂದು ವೃದ್ಧಿ ಪ್ಲಾನ್ಸ್ ಅಂತ ಒಂದು ಬಿಸ್ನೆಸ್ ನಾನು ನಡೆಸ್ತಾ ಇದ್ದೇನೆ. ಅದರಲ್ಲಿ ನಾವು ಮಾಸ್ ಸೇಲ್ಸ್ ಮಾಡ್ತೇವೆ. ಅಂತದ್ದು ಸಿಗದವರಿಗೆ ಬೇರೆ ಆಲ್ಟರ್ನೇಟಿವ್ ಕೂಡ ಉಂಟು ಕೊಕೆಡಮ್ಮ ತಯಾರಿಸಲಿಕ್ಕೆ.
3: ಅದೇ ಮಾಸ್ ಯಾವ ರೀತಿಯಲ್ಲೆಲ್ಲ ಉಂಟು?
5: ಮಾಸ್ ಪ್ಯಾಗ್ನಮ್ ಮಾಸ್ ಅಂತ ಸಿಗ್ತದೆ, ಡ್ರೈ ಮಾಸ್, ಮತ್ತೆ ನಮ್ದು ಟೆರೆಸ್ಟ್ರಿಯಲ್ ಮಾಸ್ ಅಂತ ಅಂದ್ರೆ ಹಸಿರಾಗಿರುವ ಮಾಸ್, ಮತ್ತೆ ಮಳೆಗಾಲದಲ್ಲಿ ಮಾತ್ರ ಆಗುವಂತ ಕೆಲವೊಂದು ಮಾಸ್ ಉಂಟು, ಸ್ಟಾರ್ ಮಾಸ್ ಅಂತದ್ದೆಲ್ಲ. ಹಾಗೆ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಹೋದ್ರೆ ಅಲ್ಲಿದೇ ಬೇರೆ ಬೇರೆ ತರದ ಮಾಸ್ ಗಳಿರ್ತದೆ. ಫಾರೆಸ್ಟ್ ಅಲ್ಲಿ ಅಲ್ಲಿಯ ತರದ ಮಾಸ್ ಗಳು ಬೆಳೀತದೆ. ಇದು ಸಾಧಾರಣವಾಗಿ ನೆಲದಲ್ಲಿ ಬೆಳೆಯುವಂತ ಮಾಸ್ ನಾವು ಉಪಯೋಗಿಸುದು. ಅದು ಬರೀ ರೈನಿ ಸೀಸನ್ ಗೆ ಎಂತ ಇದಾಗಿರುವುದಿಲ್ಲ, ಎಲ್ಲಾ ಸೀಸನ್ ಅಲ್ಲಿ ಸಹ ನಮ್ಗೆ ಸಿಗುವಂತದ್ದು. ನಾವು ಉಪಯೋಗಿಸುವಂತ ಮಾಸ್ ಈಗ ಟೆರೆಸ್ಟ್ರಿಯಲ್ ಮಾಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ.
3: ಈಗ ಈ ಮಾಸ್ ಎಲ್ಲಿಯಾದ್ರೂ ಸಿಗದೇ ಇರುವಂತವ್ರು ಇರ್ಬೋದು, ಅಂತವರಿಗೆ ಕೂಡ ಕೊಕೆಡಮವನ್ನು ಮಾಡುವಂತ ಸಾಧ್ಯತೆಗಳಿವೆಯಾ?
5: ಹಾ, ಸಾಧ್ಯತೆ ಇದೆ. ಈಗ ಮಾಸ್ ಸಿಗದೇ ಇರುವಂತವರಿಗೆ ಈ ತೆಂಗಿನ ಕಾಯಿ ಸಿಪ್ಪೆ ಉಂಟಲ್ಲ, ಆ ಸಿಪ್ಪೆಯನ್ನ ತೆಗೆದು ಅದಕ್ಕೆ ಅಟ್ಯಾಚ್ ಮಾಡಿ ಬಳ್ಳಿ ಕಟ್ಟಿ ಹಾಗೆ ಸಹ ಮಾಡ್ಬೋದು. ಮತ್ತೆ ಈ ಕಡಿಮೆ ಡೀಕೆ ಆಗುವಂತ ಎಲೆಗಳಿರ್ತದಲ್ಲ, ಅದನ್ನು ಸಹ ರ್ಯಾಪ್ ಮಾಡಿ ಅದಕ್ಕೆ ಸಹ ಬಳ್ಳಿ ಕಟ್ಟಿ ಮಾಡ್ತಾರೆ. ಬಟ್ ತೆಂಗಿನ ಸಿಪ್ಪೆಯಲ್ಲಿ ತುಂಬಾ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಚಂದ ಜಾಸ್ತಿ ಕಾಣ್ಲಿಕ್ಕೆ ನಾವು ಮಾಸ್ ಅನ್ನ ಉಪಯೋಗಿಸ್ಬೋದು.
3: ಈಗ ಎಲ್ಲಾ ಸಮಯದಲ್ಲಿ ತೋಟದಲ್ಲಿ ನಿಮಗೆ ಲಭ್ಯ ಇದೆ ಈ ಮಾಸ್ ಗಳು?
5: ಹಾ, ನಮಗೆ ನಮ್ಮ ತೋಟದಲ್ಲಿ ಎಲ್ಲಾ ಸಮಯದಲ್ಲಿ ಸಹ ನಮಗೆ ಕಡು ಸಮ್ಮರ್ ಅಲ್ಲಿ ಕೂಡ ನಮಗೆ ಸಿಗ್ತದೆ.
3: ತೋಟಕ್ಕೆ ನೀರೆಲ್ಲ ಹಾಯಿಸುವ ಕಾರಣ?
5: ಹೌದು, ಹಾಯಿಸುವ ಕಾರಣ ಅದು ಎಲ್ಲಾ ಕಡೆ ಆಗುದಿಲ್ಲ, ನಮ್ಮ ತೋಟದಲ್ಲಿ ನಮಗೆ ಸಿಗ್ತದೆ.
3: ನಿಮಗೆ ಒಂದು ಲಾಭ ಅಂತ ಹೇಳಿ.
5: ಹೌದು.
3: ಈಗ ಮಾಸ್ ಇಲ್ಲಿ ಯಾಕೆ ಮುಖ್ಯ?
5: ಅದು ಈಗ ನಾವು ನೀರೆಲ್ಲ ಹಾಕುವಾಗ ಮಣ್ಣು ಹೊರಗೆ ಬರಬಾರ್ದಲ್ಲ, ಜಸ್ಟ್ ಮಣ್ಣಿನ ಉಂಡೆ ಕಟ್ಟಿದ್ರೆ ಅದು ಹೊರಗೆ ಬರ್ತದೆ. ಇದು ಮಾಸ್ ಇಂದ ನೀವು ರ್ಯಾಪ್ ಮಾಡಿದ್ರೆ ಅಂತ ಆದ್ರೆ ಅದರಲ್ಲಿ ಭದ್ರವಾಗಿ ಹೀಗೆ ಸ್ಟಿಫ್ ಆಗಿ ನಿಲ್ತದೆ. ಮತ್ತೆ ಅದು ನೋಡ್ಲಿಕ್ಕೆ ಸಹ ತುಂಬಾ ಚಂದ ಕಾಣ್ತದೆ, ಫುಲ್ ಹಸಿರು ಹಸಿರಾಗಿ ಚಂದ ಕಾಣ್ತದೆ. ಮತ್ತೆ ಮಾಸ್ ಹಾಕಿ ಮಾಡಿದ ಕೊಕೆಡಮಕ್ಕೆ ನಿಮ್ಗೆ ನೀರು ಸಹ ಕಡಿಮೆ ಸಾಕಾಗ್ತದೆ. ಮತ್ತೆ ಮತ್ತೆ ನಮ್ಮ ಏರ್ ಸರ್ಕ್ಯುಲೇಷನ್ ಕೂಡ ತುಂಬಾ ಪ್ಯೂರ್ ಆಗ್ತದೆ.

0: ನಮ್ಮ ಪರಿಸರದಲ್ಲಿ ಅದು ಪೊಲ್ಯೂಟೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ತದೆ ಅಂತ ಹೇಳ್ತೇವೆ. ಹಾಗಾಗಿ ತುಂಬಾ ಒಳ್ಳೇದು ಸಹ ನಮಗೆ. ಮತ್ತೆ ಮೇನ್ ಆಗಿ ಇಕೋ ಫ್ರೆಂಡ್ಲಿ, ಯಾವುದೇ ಒಂದು ಪ್ಲಾಸ್ಟಿಕ್ ಪಾಟ್ಸ್ ಇಲ್ಲದೆ ನಮ್ಗೆ ತುಂಬಾ ಚಂದದಲ್ಲಿ ಗಿಡವನ್ನು ತಯಾರಿಸಿ ಅದನ್ನ ಚಂದ ಕಾಣಿಸ್ಲಿಕ್ಕೆ ಆಗ್ತದೆ ಕೊಕ್ಕೆಡಾಮದಲ್ಲಿ.
1: ಪರಿಸರವನ್ನು ಹಸಿರಾಗಿಸಿ
0: ಪರಿಸರವನ್ನು ತುಂಬಾ ಹಸಿರಾಗಿಸುತ್ತದೆ ಕೊಕ್ಕೆಡಾಮ. ತುಂಬಾ ಕಡಿಮೆ ಜಾಗದಲ್ಲಿ ನಮ್ಗೆ ಹಸಿರುತನವನ್ನು ತಂದುಕೊಡ್ತದೆ ಕೊಕ್ಕೆಡಾಮ. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ, ಫ್ಲಾಟ್ಸ್ ಅಲ್ಲಿ, ಅಥವಾ ನಮ್ಮ ಆಫೀಸ್ ಡೆಸ್ಕ್ ಅಲ್ಲಿ, ಹಾಗೆಯೇ ಮನೆಯಲ್ಲಿ ನಿಮ್ಗೆ ಗಾರ್ಡನ್ ಮಾಡ್ಲಿಕ್ಕೆ ತುಂಬಾ ಜಾಗ ಇಲ್ಲ ಅಂತ ಆದ್ರೆ, ಚಿಕ್ಕ ಚಿಕ್ಕ ಮಣ್ಣಿನ ಉಂಡೆಯಲ್ಲಿ ಹಲವಾರು ರೀತಿಯ ಗಿಡಗಳನ್ನು ನಮ್ಗೆ ತುಂಬಾ ಸುಲಭವಾಗಿ ತುಂಬಾ ಸರಳವಾಗಿ ಬೆಳೆಸಲಿಕ್ಕೆ ಆಗ್ತದೆ ಕೊಕ್ಕೆಡಾಮದಲ್ಲಿ. ಹಾಗೆ ನಮ್ಮ ಪ್ರಕೃತಿಯ ಜೊತೆಗಿರುವ ನಂಟನ್ನು ಸಹ ತುಂಬಾ ಹೆಚ್ಚಿಸ್ತದೆ.
1: ಈಗ ಯಾವ ತರದ ಮಣ್ಣೆಲ್ಲ ನೀವು ಅದಕ್ಕೆ ಉಪಯೋಗಿಸ್ತೀರಿ?
0: ನಾವು ನಮ್ಮ ಮನೆಯ ಹತ್ತಿರ ಸಿಗುವ ನಾರ್ಮಲ್ ಮಣ್ಣನ್ನೇ ಸ್ವಲ್ಪ ಗಾಳಿಸಿ ತಗೊಳ್ತೇವೆ. ಜಾಸ್ತಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಇಲ್ಲದ ಹಾಗೆ ಮಾಡಿ ತಗೊಳ್ತೇವೆ. ಕೊಕ್ಕೆಡಾಮ ಎಷ್ಟು ಲೈಟ್ ಆಗಿರ್ತದೆ ಅಷ್ಟು ಒಳ್ಳೇದು ನಮ್ಗೆ. ಇಂಡೋರ್ ಪ್ಲಾಂಟ್ಸ್ ಆದ ಕಾರಣ ಕಡಿಮೆ ನೀರು ಹಾಕಿ ಬೆಳೆಸ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಮಣ್ಣು ಸ್ವಲ್ಪ ಕಡಿಮೆ, ಕೊಕೋಪೀಟ್, ಕಾಂಪೋಸ್ಟ್ ಅದನ್ನ ಸ್ವಲ್ಪ ಜಾಸ್ತಿ ಹಾಕಿ ತಯಾರಿಸ್ತೇವೆ ಯೂಶ್ವಲಿ ತಯಾರಿಸುವಾಗ.
1: ಈಗ ಇದಕ್ಕೆ ನೀರಿನ ಬಳಕೆ ಎಲ್ಲ ಹೇಗೆ ಮಾಡ್ತೀರಿ?
0: ಕೊಕ್ಕೆಡಾಮಕ್ಕೆ ನಾವು ಎರಡು ರೀತಿಯಲ್ಲಿ ನೀರು ಹಾಕ್ಬೋದು. ಒಂದು ಡಿಪ್ ಮೆಥಡ್ ಅಂತ, ಮತ್ತೊಂದು ಸ್ಪ್ರೇಯಿಂಗ್ ಮೆಥಡ್. ಡಿಪ್ ಮೆಥಡ್ ಹೇಳಿದ್ರೆ ನಮ್ಗೆ ಕೊಕ್ಕೆಡಾಮ ಸಾಧಾರಣವಾಗಿ ನಮ್ಗೆ ಗೊತ್ತಾಗ್ತದೆ ಯಾವಾಗ ನೀರು ಬೇಕು ಅಂತ. ತುಂಬಾ ಲೈಟ್ ವೇಟ್ ಆಗಿರ್ತದೆ ಅದು. ಆಗ ನಾವು ಅದನ್ನ ಒಂದು ಬಾಲ್ದಿಯಲ್ಲಿ ಅಥವಾ ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದನ್ನ ಮುಳುಗಿಸಿ ಒಂದು 15 ಮಿನಿಟ್ಸ್ ಇಡ್ಬೇಕು. ಆಗ ಅದು ಫುಲ್ ಬಬಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದ್ ಬಬಲ್ ನಿಲ್ಲುವಲ್ಲಿ ತನಕ ನಾವು ಅದನ್ನ ಇಡ್ಬೇಕಾಗ್ತದೆ. ಮತ್ತೆ ಅದನ್ನ ತೆಗೆದು, ಎಕ್ಸೆಸ್ ವಾಟರ್ ಅನ್ನು ತೆಗೆದು ವಾಪಸ್ ನಾವೆಲ್ಲಿ ಹ್ಯಾಂಗ್ ಮಾಡುದಾ ಅಥವಾ ಇಡುದಾ ಎಲ್ಲಿ ಬೇಕು ಅಲ್ಲಿ ಇಟ್ಕೊಳ್ಬಹುದು. ಮತ್ತೆ ಮಾಸ್ ಗ್ರೀನ್ ಆಗಿಯೇ ಇರಬೇಕು ಅಂತಾದ್ರೆ ಅವಾಗ ಅವಾಗ ಸ್ಪ್ರೇ ಮಾಡ್ತಾ ಇರ್ಬೇಕಾಗ್ಬಹುದು. ಇನ್ನೊಂದು ಮೆಥಡ್, ನಾವು ಯೂಶ್ವಲಿ ನಮ್ಮ ಎಲ್ಲಾ ಗಿಡಗಳಿಗೆ ಹೇಗೆ ನೀರು ಹಾಕ್ತೇವೆ ಹಾಗೇನೆ ನೀರು ಹಾಕ್ಬೋದು. ಪೈಪ್ ಅಲ್ಲಿ ಹಾಕ್ಬೋದು, ಸ್ಪ್ರೇ ಮಾಡ್ಬೋದು, ಹಾಗೆ ಸಹ ಮಾಡ್ಲಿಕ್ಕೆ ಆಗ್ತದೆ.
1: ನೀರು ಎಷ್ಟು ದಿವಸಕ್ಕೊಮ್ಮೆ ಕೊಡಬೇಕು
0: ಅದು ಯಾವ ಗಿಡ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತೊಂದು, ನೀವು ಎಲ್ಲಿ ಇಡ್ತೀರಿ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವೀಗ ಮನೆ ಒಳಗೆ ಒಂದು ಕೊಕ್ಕೆಡಾಮ ಇಡ್ತೀರಿ ಅಂತ ಆದ್ರೆ ಅದಕ್ಕೆ ಕಡಿಮೆ ನೀರು ಸಾಕು. ಮನೆಯ ಹೊರಗೆ ಇಂಡೈರೆಕ್ಟ್ ಲೈಟ್ ಸಿಗುವಲ್ಲಿ ನೀವು ಕೊಕ್ಕೆಡಾಮ ಇಡ್ತೀರಿ ಅಂತಾದ್ರೆ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಹಾಕ್ಬೇಕು. ಈ ಮತ್ತೆ ನಿಮ್ಮ ಪರಿಸರ ಕೂಡ ಮ್ಯಾಟರ್ ಆಗ್ತದೆ. ಈಗ ಮಡಿಕೇರಿ ಅಂತ ಜಾಗದಲ್ಲಿ ತುಂಬಾ ಕಡಿಮೆ, ನೀವು ಒಂದು 5 ದಿವಸಕ್ಕೊಮ್ಮೆ ನೀರು ಹಾಕಿದ್ರು ಸಾಕು. ಅಲ್ಲಿ ವಾತಾವರಣದ ಮಾಯಿಶ್ಚರ್ ಹಾಗೆ ಇರ್ತದೆ. ಅದೇ ನಮ್ಮ ಈಚೆ ಸೈಡ್ ಬಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನೀರು, ಒಂದು 2 ದಿವಸಕ್ಕೊಮ್ಮೆ ಹಾಗೆಲ್ಲ ನೀರು ಹಾಕ್ಬೇಕಾಗ್ತದೆ.
1: ಈಗ ಇದಕ್ಕೆ ಪ್ರತ್ಯೇಕವಾಗಿ ಯಾವ ತರದ ಗಿಡಗಳನ್ನು ಬೆಳೆಸಬಹುದು ನೀವು?
0: ನಾವೀಗ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ, ಅದು ಬೆಸ್ಟ್ ಸೂಟ್ ಆಗ್ತದೆ. ಮತ್ತೆ ಪುದೀನಾ ಅಂತದ್ದು ಸಹ ಬೆಳೆಸಲಿಕ್ಕೆ ಆಗ್ತದೆ ನಮ್ಗೆ ಕೊಕ್ಕೆಡಾಮದಲ್ಲಿ. ಅದೇ ಈಗ ಸ್ನೇಕ್ ಪ್ಲಾಂಟ್ ಆಗಿರ್ಬೋದು, ಮತ್ತೆ ಕೆಲೇತಿಯಾಸ್, ಸಿಂಗೋನಿಮ್ ಪ್ಲಾಂಟ್ಸ್, ಆಮೇಲೆ ಆಗ್ಲೋನೆಮಾ ಆ ತರದ್ದು, ಆಮೇಲೆ ಬೋನ್ಸಾಯಿ ಗಿಡಗಳು. ಬೋನ್ಸಾಯಿಗೆ ತುಂಬಾ ಒಳ್ಳೇದಾಗ್ತದೆ ಕೊಕ್ಕೆಡಾಮ. ಸಿ ಫೈಕಸ್ ಬೋನ್ಸಾಯಿ ಅದನ್ನು ಸಹ ಬೆಳೆಸ್ಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ತರದ ನಮ್ಮ ಆರ್ನಮೆಂಟಲ್ ಪ್ಲಾಂಟ್ಸ್ ಅನ್ನು ನಮ್ಗೆ ಕೊಕ್ಕೆಡಾಮದಲ್ಲಿ ಬೆಳೆಸ್ಲಿಕ್ಕೆ
1: ಆಗ್ತದೆ. ಈಗ ಇದು ಹವಾಮಾನದ ಬದಲಾವಣೆಗಳು ಕೂಡ ಅದಕ್ಕೆ ಇಫೆಕ್ಟ್ ಆಗಬಹುದಲ್ಲ?
0: ಹೌದು. ಮಾಸ್ ಯೂಶ್ವಲಿ ಮಾಸಿಗೆ ರೂಟ್ಸ್ ಅಂತ ಎಂತ ಇಲ್ಲ, ಅದು ನಮ್ಮ ವಾತಾವರಣದಲ್ಲಿ ಎಂತ ಮಾಯಿಶ್ಚರ್ ಇರ್ತದೆ ಅದನ್ನ ಅಬ್ಸಾರ್ಬ್ ಮಾಡುವಂತದ್ದು ಮಾಸ್. ಸೊ ಈಗ ಮಳೆಗಾಲದಲ್ಲಿ ತುಂಬಾ ಹಸಿರಾಗಿರ್ತದೆ, ಸೊ ವಾಟರಿಂಗ್ ಫ್ರೀಕ್ವೆನ್ಸಿ ಕೂಡ ಕಡಿಮೆ ಸಾಕಾಗ್ತದೆ. ಅದೇ ಬೇಸಿಗೆಗಾಲ ಬರುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕಾಗ್ತದೆ, ಸ್ವಲ್ಪ ಮಾಸ್ ಡ್ರೈ ಆಗುದು ಜಾಸ್ತಿ ಆಗ್ತದೆ. ಹಾಗೆ ಆದ ಸಂದರ್ಭದಲ್ಲಿ ನಾವು ರೀರ್ಯಾಪ್ ಸಹ ಮಾಡ್ಬೋದು, ಸ್ವಲ್ಪ ಮಾಸ್ ಅನ್ನು ಪುನಃ ಅಂಟಿಸಿ ಬಳ್ಳಿ ಕಟ್ಬಹುದು, ಹಾಗೆ ಸಹ ಮಾಡ್ಲಿಕ್ಕೆ.
1: ಈಗ ಗಿಡಗಳಿಗೆ ಪೋಷಕಾಂಶ ಎಲ್ಲ ಮುಖ್ಯ, ಇದನ್ನೆಲ್ಲ ಹೇಗೆ ಕೊಡ್ತೀರಿ, ಯಾವ ರೀತಿಯ ಗೊಬ್ಬರ ಎಲ್ಲ ಬಳಸ್ತೀರಿ?
0: ನಾನು ಯೂಶ್ವಲಿ ಆರ್ಗ್ಯಾನಿಕ್ ಗೊಬ್ಬರ ಮಾತ್ರ ಬಳಸುದು, ಹಾಗಾಗಿ ತುಂಬಾ ಬೇಕಾಗುದು ಇಲ್ಲ ಆ ತರದ ಗಿಡಗಳಿಗೆ. ಈಗ ನೀವು ಮನೆಯಲ್ಲಿಯೇ ಸಿಗುವಂತ ನೀರುಳ್ಳಿ ಸಿಪ್ಪೆ ಅದನ್ನು ಒಂದು ದಿವಸ ಸೋಕ್ ಮಾಡಿ ಇಡಿ, ಅದರ ನೀರನ್ನು ಅದಕ್ಕೆ ಹಾಕ್ಬೋದು, ಸ್ಪ್ರೇ ಮಾಡ್ಬೋದು, ಅಥವಾ ಡಿಪ್ ಮಾಡುವಾಗ ಆ ನೀರನ್ನು ಸಹ ಮಿಕ್ಸ್ ಮಾಡಿ ಡಿಪ್ ಮಾಡ್ಬೋದು. ಬೀಟ್ರೂಟ್ ಸಿಪ್ಪೆದು ನೀರು ಇರ್ಬೋದು, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಮತ್ತೆ ಹಿಂಡಿ ಅದೊಂದು ಸಿಗ್ತದೆ, ಅದನ್ನು ನೆಲಕಡಲೆ ಹಿಂಡಿ ಅಂತ ಸಿಗ್ತದಲ್ಲ, ಅದನ್ನು ಸಹ ನಾವು ನೀರಲ್ಲಿ ಹಾಕಿ ಒಂದು 4-5 ದಿವಸ ಇಟ್ಟು ಅದರದ್ದು ಸಹ ನೀರು ಸ್ವಲ್ಪ ಸ್ವಲ್ಪ ಹಾಕ್ಬಹುದು. ಆ ತರದ್ದು ಆರ್ಗ್ಯಾನಿಕ್ ರೀತಿಯಲ್ಲಿ ಹಾಕುವಂತದ್ದು, ನಿಮ್ಮ ಹತ್ರ ಕೌಡಂಗ್ ಅಂತದೆಲ್ಲ ಇದ್ರೆ ಇನ್ನೂ ಸಹ ಸುಲಭವಾಗಿ. ಹಾಗೆ ವಾಟರ್ ಮಾಡಿ ಆ ತರ ವಾಟರ್ ಲಿಕ್ವಿಡ್ ಫರ್ಟಿಲೈಸರ್ ಕೊಡುದು ತುಂಬಾ ಸೂಕ್ತ. ಮತ್ತೆ ನಿಮ್ಗೆ ಕಾಂಪೋಸ್ಟ್ ಎಲ್ಲ ಕೊಡ್ಬೇಕು ಅಂತ ಇದ್ರೆ, ಈಗ ಚಟ್ಟಿಗೆ ಆದ್ರೆ ಹೀಗೆ ಹಾಕಿದ್ರೆ ಆಯ್ತು, ಅದೇ ನಿಮ್ಗೆ ಕೊಕ್ಕೆಡಾಮ್ ಆಗುವಾಗ ಅದ್ರ ಅಡಿಗೆ ಸ್ವಲ್ಪ ಕಾಂಪೋಸ್ಟ್ ಅನ್ನು ಅಥವಾ ಸೈಡಿಗೆ ಸ್ವಲ್ಪ ಕಾಂಪೋಸ್ಟ್ ಅನ್ನು ಸ್ವಲ್ಪ ನೀರು ಮಾಡಿ ಹೀಗೆ ಮೆತ್ತಿದ ಹಾಗೆ ಮಾಡಿ ಪುನಃ ಇನ್ನೊಂದು ಲೇಯರ್ ಮಾಸ್ ಹಾಕಿ ಕಟ್ಟಿದ್ರೆ ಆಯ್ತು, ಅದೇ ಅಬ್ಸಾರ್ಬ್ ಮಾಡಿಕೊಳ್ತದೆ, ಹಾಗೆ ಸಹ ಹಾಕ್ಬೋದು ಫರ್ಟಿಲೈಸರ್ಸ್.
1: ಈಗ ಒಳಾಂಗಣ ಮತ್ತೆ ಹೊರಾಂಗಣ ಕೊಕ್ಕೆಡಾಮಗಳಿಗೆ ವ್ಯತ್ಯಾಸಗಳಿರ್ಬೋದು, ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀವಿ?
0: ಅದೇ ಈಗ ಒಂದು ಜಿ

0: ಪ್ಲಾಂಟ್ ಅಂತ ತಗೊಳ್ಳುವ ನಾವು, ಅದು ತುಂಬ ಕಡಿಮೆ ನೀರು ಸಾಕಾಗ್ತದೆ, ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅದು ಕೊಳ್ತು ಹೋಗ್ತದೆ ಅಂತದನ್ನೆಲ್ಲ ನಮಗೆ ಒಳಗೆ ಇಡ್ಬೋದು ಮನೆಯ ಒಳಗಡೆ. ಸ್ನೇಕ್ ಪ್ಲಾಂಟ್ ಅಂತದನ್ನೆಲ್ಲ ಮನೆಯ ಒಳಗಡೆ ಇಡ್ಬೋದು, ತುಂಬಾ ಲೋ ಮೇಂಟೆನೆನ್ಸ್ ಪ್ಲಾಂಟ್ಗಳವೆಲ್ಲ. ಸೊ ಅದಕ್ಕೆ ನಾವು ನೀರು ಸ್ವಲ್ಪ ಕಡಿಮೆ ಹಾಕಿ ಮನೆ ಒಳಗೆ ಇಡ್ತೇವೆ ಅಂತಿದ್ರೆ, ಮಾಸಿಗೆ ಮಾತ್ರ ಹೊರಗಡೆಯಿಂದ ನೀರು ಸ್ಪ್ರೇ ಮಾಡ್ತಾ ಇದ್ರೆ ಎಲ್ಲ ಸಾಕಾಗ್ತದೆ. ಈಗ ಇಂಡೈರೆಕ್ಟ್ ಸನ್ಲೈಟ್ ಬೀಳುವಲ್ಲಿ ಇದರದ್ದು ಮಾಡಿನ ಅಡಿಯಲ್ಲಿ ಎಲ್ಲ ನಾವು ಇಡ್ತೇವೆ ಅಂತ ಆದ್ರೆ ಒಂದು ನಮ್ಗೆ ಗೊತ್ತಾಗ್ತದೆ, ಒಂದು ಒಂದು 4-5 ದಿವಸ ನೋಡುವಾಗ ನಮ್ಗೆ ಅಂದಾಜಿ ಆಗ್ತದೆ ಅದಕ್ಕೆ ಎಷ್ಟು ನೀರು ಬೇಕು. ಪ್ರತಿಯೊಂದು ಗಿಡಕ್ಕೂ ಸಹ ಅದರದ್ದೇ ಆದ ಇದಿರ್ತದೆ ಅಲ್ಲ, ನೋಡೋ ಗೊತ್ತಾಗ್ತದೆ. ಈಗ ಸಕ್ಯುಲೆನ್ಸ್ ಎಲ್ಲ ಆದ್ರೆ ಅದಕ್ಕೆ ತುಂಬಾ ನೀರು ಕಡಿಮೆ ಸಾಕಾಗ್ತದೆ. ಆ ತರದ ಸಂದರ್ಭದಲ್ಲಿ ಅದನ್ನ ಒಂದು ಸೆಪರೇಟ್ ಆಗಿ ಬೇರೆ ಈಚೆ ಗಿಡಗಳಿಂದ ಸ್ವಲ್ಪ ಈಚೆ ಇಟ್ಟು ಅದಕ್ಕೆ ನೀರು ಒಂದು 4-5 ದಿವಸಕ್ಕೆ ಒಮ್ಮೆ ಹಾಗೆಲ್ಲ ಹಾಕಿದ್ರೆ ಸಾಕಾಗ್ತದೆ. ಸಾಧಾರಣವಾಗಿ ಸಕ್ಯುಲೆನ್ಸ್ ಮಾಡುವಾಗ ಸಹ ಅಷ್ಟೇ, ನಾವು ಗ್ರೀನ್ ಮಾಸ್ ಉಪಯೋಗಿಸ್ಬೇಕು ಅಂತಿಲ್ಲ, ಡ್ರೈ ಮಾಸ್ ಉಪಯೋಗಿಸ್ಬೋದು. ಬಿಕಾಸ್ ಅದು ತುಂಬಾ ಗ್ರೀನ್ ಗ್ರೀನ್ ಬರ್ಲಿಕ್ಕೆ ಅದಕ್ಕೆ ನೀರು ಸಹ ಕಡಿಮೆ ಸಾಕಾಗ್ತದೆ, ಹಾಗಾಗಿ ಡ್ರೈ ಮಾಸ್ ಸಹ ಉಪಯೋಗಿಸ್ಬೋದು ನಾವು.
1: ಹಾಗಿದ್ರೆ ಈಗ ನೇರ ಸೂರ್ಯನ ಕಿರಣಗಳಿಗೆ ಇದನ್ನು ಒಡ್ಡುವಂತಿಲ್ಲ?
0: ಇಲ್ಲ ಇಲ್ಲ, ನೇರ ಸೂರ್ಯನ ಕಿರಣಗಳಿಗೆ ಒಡ್ಡಿದ್ರೆ ಆ ತರದ ಗಿಡಗಳನ್ನು ನಾವು ಉಪಯೋಗಿಸುವುದಿಲ್ಲ. ಫಸ್ಟ್ ಆಫ್ ಆಲ್ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಜಾಸ್ತಿ ಕೊಕೆಡಾಮ ಮಾಡುವಂತದ್ದು, ಅದು ಬರ್ನ್ ಆಗಿ ಹೋಗ್ತದೆ, ಗಿಡ ಸಹ ಬರ್ನ್ ಆಗ್ತದೆ, ಕೊಕೆಡಾಮದ ಮಾಸ್ ನಿಮ್ಗೆ ಹಾಳಾಗ್ತದೆ.
1: ಅದನ್ನು ಪ್ರತ್ಯೇಕವಾಗಿ ಮನೆಯ ಮಾಡಿನ ಅಡಿಗಳಲ್ಲಿ ನೆರಳಿರುವ
0: ಅದನ್ನ ನಾವೀಗ ಒಂದ ಹ್ಯಾಂಗ್ ಮಾಡ್ಬೋದು, ಇಲ್ಲದೇ ಇದ್ರೆ ಒಂದು ಅಡಿಯಲ್ಲಿ ಒಂದು ಪ್ಲೇಟ್ ಎಂತಾದ್ರೆ ಇಟ್ಟು ಹಾಗೆ ಇಡ್ಬೋದು, ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಸಹ ಇಡ್ಬೋದು. ತುಂಬಾ ಜನಗಳು ಹ್ಯಾಂಗ್ ಮಾಡುದನ್ನ ಪ್ರಿಫರ್ ಮಾಡ್ತಾರೆ, ಅದು ಚಂದ ಕಾಣ್ಲಿಕ್ಕೆ. ಅದಕ್ಕೆ ನಮ್ಗೆನೆ ಸುಲಭದಲ್ಲಿ ಬಳ್ಳಿ ಸಹ ಪ್ರಿಪೇರ್ ಮಾಡಿ ಹ್ಯಾಂಗ್ ಮಾಡ್ಲಿಕ್ಕೆ ಸಾಕ್ತದೆ.
1: ಈಗ ಗಿಡಗಳ ಆರೈಕೆ ಎಲ್ಲ ಯಾವ ತರ ಮಾಡ್ತೀರಿ ನೀವು? ಈಗ ಕೀಟ ರೋಗಗಳೆಲ್ಲ ಬಾಧಿಸುವ ಸಾಧ್ಯತೆಗಳಿರುವುದಿಲ್ವಾ ಇಲ್ಲಿ ಗಿಡಗಳಿಗೆ?
0: ಇರ್ತದೆ. ಈಗ ಸಾಮಾನ್ಯವಾಗಿ ಮಿಲಿ ಬಗ್ಸ್, ಆ ಬಿಳಿ ಬಿಳಿ ಕಾಣ್ತದಲ್ಲ ಅಂತದ್ದು, ಅಥವಾ ಬೇರೆ ರೀತಿ ಮಾಸಿದು ಅಡಿಯಲ್ಲಿ ಸಹ ಸ್ವಲ್ಪ ತುಂಬಾ ನೀರೆಲ್ಲ ಜಾಸ್ತಿ ಆದ್ರೆ ಫಂಗಸ್ ಬೆಳೆಯುವ ಹಾಗೆ ಆಗುದು, ಅಥವಾ ಡಿಕೆ ಆದ ಹಾಗೆ ಆಗುದು ಅಂತದೆಲ್ಲ ಬರ್ತದೆ. ಅದಕ್ಕೆ ನಿಂಬೆ ಸಿಡಿನ್ ಅಂತ ಒಂದು ಸಿಗ್ತದೆ, ಅದನ್ನು ಸಹ ಸ್ಪ್ರೇ ಮಾಡ್ಬೋದು. ಇಲ್ಲದಿದ್ರೆ ಚಿಕ್ಕದಲ್ವಾ ಅದು, ಡೈರೆಕ್ಟ್ ಆಗಿ ನೀರ್ ಹಾಕಿ ಅದನ್ನ ನಮಗೆ ತೆಗಿಲಿಕ್ಕೆ ಸಹ ಆಗ್ತದೆ. ಮತ್ತೆ ಹಾಗೆ ತುಂಬಾ ರೋಗ ಹೇಳಿ ಬರುವಂತ ಗಿಡಗಳಲ್ಲ ನಾವು ಉಪಯೋಗಿಸುವಂತ ಗಿಡಗಳಿಗೆ, ಹಾಗೆ ಜಾಸ್ತಿ ಫ್ರೀಕ್ವೆಂಟ್ ಆಗಿ ರೋಗ ಅಂತ ಹಾಗೆ ಬರುದಿಲ್ಲ. ಸಣ್ಣ ಸಣ್ಣ ಈ ಮಿಲ್ಲಿ ಬಕ್ಸಿನ ಹಾಗೆ ಇರುವುದೆಲ್ಲ ಬರುದಷ್ಟೇ.
1: ಇದರಲ್ಲಿ ರಿಪೋರ್ಟಿಂಗ್ ಮಾಡುವಂತ ಅವಶ್ಯಕತೆಗಳಿರ್ತವ?
0: ಈಗ ಸಾಧಾರಣವಾಗಿ ಈಗ ನಮ್ಮ ಒಂದು ಗಿಡದಲ್ಲಿ ಪಿಳ್ಳೆ ಅಂತ ಬರ್ತದೆ. ಈಗ ನಾವೊಂದು ಎಕ್ಸಾಂಪಲ್ ಆಗಿ ಸ್ನೇಕ್ ಪ್ಲಾಂಟ್ ತಗೊಳ್ಳುವ, ಸ್ನೇಕ್ ಪ್ಲಾಂಟ್ ಅಲ್ಲಿ ತುಂಬಾ ಪಿಳ್ಳೆಗಳು ಬರ್ತದೆ, ಆಗ ಅದನ್ನ ನಾವು ಅಲ್ಲಿಂದಲೇ ಕಿತ್ತು ಇನ್ನೊಂದು ಕೊಕೆಡಾಮ ಮಾಡ್ಬೋದು. ಇಲ್ಲದಿದ್ರೆ ಅದನ್ನ ನಮ್ಮ ನಾರ್ಮಲ್ ಮಣ್ಣಿನ ಚಟ್ಟಿ ಅಂತ ಹೇಳ್ತೇವಲ್ಲ ಅದರಲ್ಲಿ ನೆಡ್ಬೋದು, ಹಾಗೆ ಮಾಡುವ ಆಪ್ಷನ್ಸ್ ಉಂಟು. ಮತ್ತೆ ಸೆಪರೇಟ್ ಆಗಿ ಒಂದು ತುಂಬಾ ದೊಡ್ಡದಾಯ್ತು ಗಿಡಗಳು ಅಂತ ಆದ್ರೆ ಅದನ್ನೊಂದು ಸೆಪರೇಟ್ ಮಾಡಿ ಬೇರೆ ಬೇರೆ ಕೊಕೆಡಾಮ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ, ರೂಟಿಂದ್ಲೇ ಸೆಪರೇಟ್ ಮಾಡಿ. ಯೂಶ್ವಲಿ ನಮ್ಗೆ ಮೇಲೆಯಿಂದಲೇ ತೆಗಿಲಿಕ್ಕೆ ಆಗ್ತದೆ ಪಿಳ್ಳೆಗಳನ್ನು ಸಾಧಾರಣವಾಗಿ, ಹಾಗೆ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಕೊಕೆಡಾಮವನ್ನು.
1: ಮಾಸ್ ಅನ್ನು ಕೊಕೆಡಾಮ ಮಾಡ್ಲಿಕ್ಕೆ ಮಾತ್ರ ಉಪಯೋಗಿಸ್ತಾರಾ ಅಥವಾ ಬೇರೆ ಏನಾದ್ರೂ ಮಾಡ್ಬೋದು ಅದರಿಂದ?
0: ಇಲ್ಲ, ಮಾಸ್ ಅಲ್ಲಿ ತುಂಬಾ ರೀತಿಯ ಆದ ಕಲಾತ್ಮಕವಾಗಿ ನಮ್ಗೆ ಮಾಸ್ ಅನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಈಗ ಟೆರೇನಿಯಮ್ಸ್ ಅಂತ ಮಾಡ್ತಾರೆ, ಅದರಲ್ಲಿ ಈಗ
1: ಟೆರೇನಿಯಮ್ಸ್ ಅಂದ್ರೆ ಏನದು?
0: ಒಂದು ಗ್ಲಾಸ್ ಇದು ಜಾರ್, ಅದರ ಒಳಗೆ ಈಗ ಒಂದು ಅರೇಂಜ್ಮೆಂಟಿನ ಹಾಗೆ ಮಾಡಿ ಅದಕ್ಕೆ ಮಾಸ್ ಹಾಕಿ, ಈಗ ಒಂದು ಫಾರೆಸ್ಟ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಜಸ್ಟ್ ಒಂದು ಈಗ ಒಂದು ಮನೆಯ ಹಾಗೆ ಅದರ ಒಳಗೆ ಒಂದು ಫಿಕ್ಸ್ ಮಾಡಿ ಅದರಲ್ಲಿ ಮಾಸ್ ಅನ್ನೆಲ್ಲ ಹಾಕಿ ಹಾಗೆ ಒಂದು ಚಂದ ಕಾಣಿಸುವ ಹಾಗೆ ಮಾಡಿ ಅದರದ್ದೇ ಆದ ವರ್ಕ್ ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ. ಹಾಗೆ ಟೆರೇನಿಯಮ್ಸ್ ಅಂತ ತುಂಬಾ ಫೇಮಸ್, ಅದಕ್ಕೆ ಮಾಸ್ ಅನ್ನು ಉಪಯೋಗಿಸ್ತಾರೆ. ಮತ್ತೆ ಎಕ್ವಾ ಸ್ಪೇಸಿಂಗ್ ಅಂತ ಒಂದು ಫೀಲ್ಡ್ ಉಂಟು, ಅಲ್ಲಿ ಸಹ ಮಾಸ್ ಅನ್ನು ಉಪಯೋಗಿಸ್ತಾರೆ. ಕೆಳಗಡೆ ಅಕ್ವೇರಿಯಂ ಆಗಿ ಮೇಲೆ ಒಂದು ಅರೇಂಜ್ಮೆಂಟಿನ ಹಾಗೆ ಮಾಡಿ ಅಲ್ಲಿ ನೀರೆಲ್ಲ ಹರಿಯುವ ಹಾಗೆ ಇರುವ ಅರೇಂಜ್ಮೆಂಟ್ ಎಲ್ಲ ಮಾಡಿ ಸೈಡ್ ಅಲ್ಲಿ ಮಾಸ್ ಎಲ್ಲ ಹಾಗೆ ಒಂದು ಫಾರೆಸ್ಟ್ ಫೀಲ್ ಬರುವ ಹಾಗೆ ಆ ತರ ಮಾಸ್ ಅನ್ನು ಉಪಯೋಗಿಸ್ತಾರೆ. ಮತ್ತೆ ಈ 5-star ಹೋಟೆಲ್ಸ್ ಆಗಿರ್ಬೋದು, ಈಗ ಸಿಟೀಸ್ ಅಲ್ಲಿ ಜಾಸ್ತಿ ದೊಡ್ಡ ಒಂದು ವಾಲ್ ಮಾಡಿ ಅದರಲ್ಲಿ ಮಾಸ್ ಇದು ಅರೇಂಜ್ಮೆಂಟ್ಸ್ ಮಾಡಿ ಸೈಡ್ ಇಂದ ನೀರು ಹರಿಯುವ ಹಾಗೆ ಎಲ್ಲ ಮಾಡಿ ಮರಗಳನ್ನೆಲ್ಲ ಇಟ್ಟು ಅದಕ್ಕೆ ಮಾಸ್ ಅಂಟಿಸಿ ಹಾಗೆ ಒಂದು ನ್ಯಾಚುರಲ್ ಸೆಟ್ಅಪ್ ಅವರದ್ದು ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಈಗ ನಮ್ಮ ಕೈಯಿಂದ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಸಹ ಮಾಸ್ ತಗೊಂಡವರು ಇದ್ದಾರೆ, ಹಾಗೆ ಅಂತದಕ್ಕೆಲ್ಲ ಅವರು ಮಾಸ್ ವಾಲ್ ಅಂತಲೇ ಮಾಡ್ತಾರೆ, ಅದಕ್ಕೆ ಮಾಸ್ ಉಪಯೋಗಿಸ್ತಾರೆ. ಮತ್ತೆ ಮಾಸ್ ಇದು ಫ್ರೇಮ್ ಅಂತ ಮಾಡ್ತಾರೆ, ಮಾಸ್ ಫ್ರೇಮ್ ಅಂತ, ಅದರಲ್ಲಿ ಕೆಲವರು ಈ ರಿಯಲ್ ಮಾಸ್ ಆಗಿರುವುದಿಲ್ಲ ಅದು, ಬಟ್ ರಿಯಲ್ ಮಾಸ್ ಅಲ್ಲಿ ಸಹ ಮಾಸ್ ಫ್ರೇಮ್ ಅಂತ ಮಾಡ್ಲಿಕ್ಕೆ ಆಗ್ತದೆ. ನಮ್ದು ಏರ್ ಪ್ಯೂರಿಟಿಯನ್ನ ಜಾಸ್ತಿ ಮಾಡಿಸ್ಲಿಕ್ಕೆ ಮೇನ್ ಆಗಿ ಸಿಟೀಸ್ ಅಲ್ಲಿ

0: ಹಾಗೆ ಮಾಸ್ ಫ್ರೇಮ್ ಅಂತೆಲ್ಲ ಮಾಡಿ ಇಡ್ತಾರೆ, ಅದೆಲ್ಲ ತುಂಬಾ ನಮ್ಮ ಪೊಲ್ಯೂಷನ್ ಅನ್ನೆಲ್ಲ ಅಬ್ಸಾರ್ಬ್ ಮಾಡ್ತದೆ ಅಂತ ಒಂದು ಕಾನ್ಸೆಪ್ಟ್ ಉಂಟು, ಅದಕ್ಕೆ ಮಾಸ್ ಅನ್ನ ಉಪಯೋಗಿಸ್ತಾರೆ. ಹಾಗೆ ಬೇರೆ ಬೇರೆ ಆದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುವಂತದ್ದು ಮಾಸ್ ಹೇಳಿದ್ರೆ.
1: ಈಗ ಈ ಕೊಕ್ಕೆಡಮವನ್ನು ಬೆಳೆಸುವಾಗ ಅದನ್ನು ಕಲಾತ್ಮಕವಾಗಿ ಬೆಳೆಸುವಂತ ಅವಕಾಶಗಳಿದೆಯಾ?
0: ಹಾ, ಕಲಾತ್ಮಕವಾಗಿ ಹೇಳಿದ್ರೆ ಅದನ್ನು ನಮಗೆ ಅದಕ್ಕೆ ಆ ಗ್ರೀನ್ ಮಾಸ್ ಇದು ಹೊರಗಡೆ ಉಲ್ಲನ್ನ ನೂಲನ್ನು ನಾವೀಗ ಟೈ ಮಾಡಿದೆವು ಅಂತಾದರೆ ಕಲರ್ ಕಲರ್ ನಿಮಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸಲ್ಲಿ ಉಲ್ಲನ್ ನೂಲನ್ನು ನಮಗೆ ಡಿಫ್ರೆಂಟ್ ಆಗಿ ಚಂದದಲ್ಲಿ ಟೈ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಈಗ ಕೊಕ್ಕೆಡಾಮವನ್ನು ಇಡುವಾಗ ಸಹ ಅಷ್ಟೇ, ಒಂದು ಕಲ್ಲಿದು ಮೇಲೆ ಹಾಗೆ ಇಡ್ಬೋದು, ಅಥವಾ ಈ ಡಿಫ್ರೆಂಟ್ ಶೇಪ್ಸ್ ಇದು ಮರಗಳಿರ್ತದಲ್ಲ ಅದರ ಮೇಲೆ ಡಿಸ್ಪ್ಲೇ ಮಾಡ್ಬೋದು. ಹಾಗೆ ಬೇರೆ ಬೇರೆ ರೀತಿ ನಾವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೇವೆ ಅದರಲ್ಲಿ ಸಹ ಉಂಟು. ದೊಡ್ಡ ಒಂದು ಪ್ಲೇಟಿನ ಹಾಗೆ ಮಾಡಿ ಅದರಲ್ಲಿ ತುಂಬಾ ಇಡ್ಬೋದು, ಅರೇಂಜ್ಮೆಂಟ್ ಮಾಡಿ ಇಡ್ಬೋದು ಕೊಕ್ಕೆಡಾಮ. ಹಾಗೆ ಬೇರೆ ಬೇರೆ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಸೈಜ್ ಸಹ ಅಷ್ಟೇ, ನಮ್ಗೆ ಎಷ್ಟು ಚಿಕ್ಕ ಕೊಕ್ಕೆಡಾಮ ಸಹ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ದೊಡ್ಡ ಕೊಕ್ಕೆಡಾಮ ಸಹ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನ ನಮ್ಗೆ ಹೇಗೆ ಬೇಕು ಹಾಗೆ ಅರೇಂಜ್ ಮಾಡಿ ಇಡ್ಬೋದು.
1: ಇದಕ್ಕೆ ಇಷ್ಟು ದಿನ ಆಯುಷ್ಯ ಅಂತ ಏನಾದ್ರೂ ಇದೆಯಾ? ಅಂದ್ರೆ ಒಮ್ಮೆ ತಯಾರಿಸಿದ ಎಷ್ಟು ಸಮಯದವರೆಗೆ ಇದು ಉಳಿತದೆ?
0: ನನ್ನ ಹತ್ತಿರ ಒಂದು 5 ವರ್ಷದಿಂದ ಇರುವ ಕೊಕ್ಕೆಡಾಮ ಸಹ ಉಂಟು, ಆದ್ರೆ ಕ್ರಮೇಣವಾಗಿ ಈಗ ಮಾಸ್ ಡ್ರೈ ಆಗುದು ಅಥವಾ ಮಾಸ್ ಸ್ವಲ್ಪ ಹಾಳಾಗುದು ಅಥವಾ ರೂಟ್ಸ್ ಎಲ್ಲ ಹೊರಗೆ ಬರುದು ಅಂತದ್ದೆಲ್ಲ ಆಗ್ತದೆ. ಈಗ ಗಿಡಗಳು ಬೆಳೆದಾಗೆ ರೂಟ್ಸ್ ಹೊರಗೆ ಬರುದು ಅಂತದ್ದೆಲ್ಲ ಆಗುವಾಗ ನಾವು ಇನ್ನೊಂದು ಲೇಯರ್ ಮಾಸ್ ಆಡ್ ಮಾಡುದು ಅಥವಾ ಇನ್ನೊಂದು ಸ್ವಲ್ಪ ಕಾಂಪೋಸ್ಟ್ ಎಲ್ಲ ಆಡ್ ಮಾಡಿ ಮಾಸ್ ಆಡ್ ಮಾಡುವಂಥದ್ದು ಅಂತದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ಕೊಕ್ಕೆಡಾಮ ತಗೊಂಡವರಿಗೆ ಆ ಫೆಸಿಲಿಟಿ ಇಲ್ಲ ಅಂತ ಆದ್ರೆ ಅವರ ಮಣ್ಣಿನ ಪಾಟಿನ ಮೇಲೆ ಸಹ ಅದನ್ನ ಇಡ್ಬೋದು, ಹಾಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ 1-2 ವರ್ಷ ಅಲ್ಲ ಹೇಗೆ ಸಹ ಅದು ಚಂದದಲ್ಲಿರ್ತದೆ, ನಾವು ಹೇಗೆ ಆರೈಕೆ ಮಾಡ್ತೇವೆ ಅದರ ಮೇಲೆ ಅದರದ್ದು ಲೈಫ್
1: ಹೊಂದಿಕೊಂಡು
0: ಇರ್ತದೆ.
1: ಆಮೇಲೆ ಇದಕ್ಕಾಗಿ ಬೇರೆ ಏನೆಲ್ಲ ಸಾಮಗ್ರಿಗಳನ್ನು ಬಳಸಬಹುದು? ಅಂದ್ರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಯಾವ ವೇಸ್ಟ್ಗಳ ಪದಾರ್ಥಗಳನ್ನೆಲ್ಲ ಇದರಲ್ಲಿ ಉಪಯೋಗಿಸಬಹುದು ಈಗ?
0: ಹಾ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಮೇನ್ ಆಗಿ ನನ್ನ ತಾಯಿಯೇ ಮಾಡುದು. ಅವರು ತುಂಬ ಕ್ರಿಯೇಟಿವ್ ಈ ವಿಷಯದಲ್ಲಿ. ಅವರು ಈ ಟೈರ್ ಎಲ್ಲ ಸಿಗ್ತದಲ್ಲ, ಆ ಟೈರ್ ಅಲ್ಲಿ ಸಹ ಮಾಸ್ ಗಾರ್ಡನ್ ಅಂತಲೇ ಮಾಡಿದ್ದಾರೆ ಅವರು. ಅದರ ಟೈರ್ ಇದು ಮೇಲೆ ಮಾಸ್ ಅನ್ನೆಲ್ಲ ಹಾಸಿ ಅದರಲ್ಲಿ ನವಿಲಾಗಿರ್ಬೋದು ಅಥವಾ ಗೊಂಬೆ ಆಗಿರ್ಬೋದು ಅದರದ್ದೆಲ್ಲ ಡಿಸೈನ್ ನ ಹಾಗೆ ಮಾಡಿ, ಅಥವಾ ಲೆಟರ್ಸ್, ಈಗ ನನ್ನ ಹೆಸರು ಅಂಜಲಿ ಅಂತ ಆದ್ರೆ ಅಂಜಲಿ ಅಂತ ಅದರಲ್ಲಿ ಬರೀಲಿಕ್ಕೆ ಆಗ್ತದೆ. ಮಾಸ್ ಅಲ್ಲಿ ಫಸ್ಟ್ ಮಣ್ಣನ್ನು ಹಾಗೆ ಇದು ಮಾಡಿ ಅಂಟಿಸಿ ಅದರ ಮೇಲೆ ಮಾಸ್ ಸ್ಪ್ರೆಡ್ ಮಾಡಿ ಹಾಗೆ ನಮ್ಮ ಹೆಸರು ಬರೀಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ ಆಗಿ ಅವರು ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಮತ್ತೆ ನಮ್ಮ ಪೊಸಡಿ ಗುಂಪೆ ಹೇಳುವ ಒಂದು ಗುಡ್ಡದ ಕೆಳಗಡೆ ಇರುವಂತದ್ ನಮ್ಮ ಮನೆ, ಅಲ್ಲಿ ಈಗೀಗ ತುಂಬಾ ಜನ ಬಂದು ಈ ಬಾಟಲ್ಸ್ ಎಲ್ಲ ಲಿಕ್ಕರ್ ಎಲ್ಲ ಕನ್ಸ್ಯೂಮ್ ಮಾಡಿ ಅದರದ್ದು ಬಾಟಲ್ಸ್ ಎಲ್ಲ ಅಲ್ಲಿಯೇ ಬಿಸಾಕಿ ಹೋಗುದು, ಹಾಗೆ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಅಲ್ಲಿ ಪರಿಸರವನ್ನು ತುಂಬಾ ಹಾಳು ಮಾಡ್ತಿದ್ದಾರೆ. ನನ್ನ ತಾಯಿ ತುಂಬಾ ಪರಿಸರ ಪ್ರೇಮಿ, ಹಾಗೆ ಅವರಿಗೆ ಅದನ್ನ ನೋಡಿ ಸಹ ತುಂಬಾ ಬೇಸರ ಆಗಿ ಅವರು ಆ ಬಾಟಲ್ಸ್ ಅನ್ನೆಲ್ಲ ಮನೆಗೆ ತಗೊಂಡ್ ಬಂದು ಅದನ್ನ ತೊಳೆದು ಕ್ಲೀನ್ ಮಾಡಿ ಅದರಲ್ಲಿ ನೀರು ಹಾಕಿ ಅದರಲ್ಲಿ ಗಿಡಗಳನ್ನು ಇಟ್ಟು ಬೆಳೆಸುವಂತದ್ದು. ಈಗ ನಮ್ಗೆ ಒಂದು ಕೊಕ್ಕೆಡಾಮ ಮಾಡ್ಬೇಕು ಅಂತ ಆದ್ರೆ ಮೇನ್ ಆಗಿ ವಾಟರ್ ಪ್ರೊಪಗೇಷನ್ ಮಾಡಿದ ಗಿಡಗಳು ತುಂಬಾ ಒಳ್ಳೇದು, ಅಂದ್ರೆ ಈಸಿ ಆಗಿ ರೂಟ್ ಸ್ಪ್ರೆಡ್ ಆಗ್ತದೆ, ಸಾಯುವ ಚಾನ್ಸಸ್ ತುಂಬಾ ಕಡಿಮೆ ವಾಟರ್ ಪ್ರೊಪಗೇಷನ್ ಮಾಡಿದ ಗಿಡಗಳನ್ನು. ಸೊ ಆ ವಾಟರ್ ಪ್ರೊಪಗೇಷನ್ ಮಾಡ್ಲಿಕ್ಕೆ ನಾವು ಆ ಬಾಟಲ್ಸ್ ಅನ್ನ ಉಪಯೋಗಿಸ್ತೇವೆ. ಅಲ್ಲಿ ಎಂತ ಅವರು ಬಿಸಾಕಿರ್ತಾರೆ ಆ ಬಾಟಲ್ಸ್ ಅನ್ನ ತಂದು ಅದನ್ನ ತೊಳಿಲಿಕ್ಕೆ ಹೇಳಿದ್ರೆ ತುಂಬಾ ಕೆಲಸ ಸಹ ಉಂಟದು, ತರುದೇ ಅದೊಂದು ಒಂದು ದೊಡ್ಡ ಕೆಲಸ ಹಾಗೆ. ಬಟ್ ಎಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಮಾಡ್ತಾರೆ. ಅದನ್ನ ಒಂದು ಹೇಗೆ ರೆಗ್ಯುಲೇಟ್ ಮಾಡುದು ಅಂತ ಹೇಳೋದ್ರ ಬಗ್ಗೆ ನಮ್ಗೆ ಚಿಂತೆ ಆಗುವಾಗ, ನಾನ್ ಚಿಕ್ಕವಳೆಲ್ಲ ಇರುವಾಗ ಗುಡ್ಡೆಗೆ ಹೋಗುದು ಹೇಳಿದ್ರೆ ಆರಾಮದಲ್ಲಿ ಒಂದು ಎಲ್ಲಿ ಬೇಕಾದ್ರೂ ಹೋಗಿ ನಾನು ಒಬ್ಬಳೆ ಸುತ್ತಾಡಿಕೊಂಡು ಬರ್ತಿದ್ದೆ. ಈಗ ಹಾಗೆ ಅಲ್ಲ, ಈಗ ಅಲ್ಲಿ ಪ್ಲಾಸ್ಟಿಕ್ ಅನ್ನು ಹಾಗೇನೆ ಬಿಸಾಕಿ ಹೋಗ್ತಾರೆ, ಮೇನ್ ಆಗಿ ಬಾಟಲ್ಸ್ ಅದನ್ನ ಕೆಲವೊಮ್ಮೆ ಒಡೆದು ಹೋಗ್ತಾರೆ. ಈಗ ಹಾಗೇನೆ ಇದ್ರೆ ಆದ್ರೂ ಅದನ್ನ ತಕೊಂಡ್ ಬಂದು ನಮ್ಗೆ ಎಂತಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಈಗೀಗ ಎಂತ ಮಾಡ್ತಾರೆ ಹೇಳಿದ್ರೆ ಆ ಬಾಟಲ್ಸ್ ಅನ್ನ ಅಲ್ಲೇ ಕಲ್ಲಿನ ಮೇಲೆ ಒಡೆಯುವುದು ಅಂತದನ್ನೆಲ್ಲ ಮಾಡ್ತಿದ್ದಾರೆ ಅಲ್ಲಿ. ಹಾಗಾಗಿ ಅದು ತುಂಬಾ ಒಂದು ಕನ್ಸರ್ನ್,
1: ಪರಿಸರವನ್ನು ಹಾಳು ಮಾಡುವಂತ ಪ್ರಯತ್ನ,
0: ತುಂಬಾ ಪರಿಸರವನ್ನು. ಮೊದಲು ಯಾರು ಸಹ ಬರ್ತಿರ್ಲಿಲ್ಲ ನಮ್ಮ ಗುಡ್ಡಕ್ಕೆಲ್ಲ, ಆಗ ಎಷ್ಟು ಸ್ವಚ್ಛವಾಗಿತ್ತು. ನಾವು ಮಾನವರೇ ಅದನ್ನ ಪರಿಸರವನ್ನು ಮಾಲಿನ್ಯ ಮಾಡುದು ಅಷ್ಟೇ ಹೊರತು, ಮೊದಲು ದನಗಳು, ಹಕ್ಕಿಗಳು, ನವಿಲು ಅವುಗಳೇ ಇದ್ದದ್ದು. ಈಗ ಮನುಷ್ಯರು ಬಂದು ಅಲ್ಲಿ ತುಂಬಾ ಹಾಳು ಮಾಡ್ತಾ ಇದ್ದಾರೆ, ಅದು ತುಂಬಾ ಬೇಸರದ ವಿಷಯ ನಮಗೆಲ್ಲ.
1: ಈಗ ಇದನ್ನೇ ವಾಣಿಜ್ಯವಾಗಿ ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ ನೀವು?
0: ಹೌದು, ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ಟ್ ಮಾಡಿದ ಪೇಜ್ ಹೃದಯ ಪ್ಲಾನ್ಸ್ .in ಅಂತ, ಅದರದ್ದು ಈಗ ನಾವು ವೆಬ್ಸೈಟ್ ಸಹ ಮಾಡಿದ್ದೇವೆ. ಅದರಲ್ಲಿ ನಾವು ಕೊಕ್ಕೆಡಾಮ

0: ಸೇಲ್ ಕೂಡ ಮಾಡ್ತೇವೆ. ಮಾಸ್, ಕೊಕೆಡಾಮ ಮತ್ತೆ ಇನ್ನಿತರ ಕೆಲವು ಅದಕ್ಕೆ ಬೇಕಾದಂತ ಈ ಮ್ಯಾಕ್ರಮೆ ಹ್ಯಾಂಗರ್ಸ್ ಅಂತದನ್ನ ಸೇಲ್ ಮಾಡ್ತೇವೆ ನಾವು.
1: ಈಗ ಈ ಕೊಕೆಡಮ ಅದು ಖರ್ಚು ವೆಚ್ಚಗಳೆಲ್ಲ ಎಷ್ಟು ಬರುವಂತದ್ದು ತಯಾರಿಸುವಾಗ? ಕಡಿಮೆ ವೆಚ್ಚದಲ್ಲಿ ಕೂಡ ಮಾಡುವಂತ ಪ್ರಯತ್ನಗಳು,
0: ಕಡಿಮೆ ವೆಚ್ಚದಲ್ಲಿ ಸಹ ಮಾಡಬಹುದು. ಅದಕ್ಕೆ ಆದ್ರೆ ಎಫರ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅಂದ್ರೆ ನೀವು ಮಣ್ಣನ್ನ ಕಲಸ್ಬೇಕು, ಅದು ಖರ್ಚು ನಿಮಗೆ ಗಿಡಗಳಿಗೆ. ಈಗ ನಾವು ನರ್ಸರಿಯಿಂದ ಗಿಡ ತೆಗೆದ್ರೆ ಆ ಗಿಡಕ್ಕೆ ಸ್ವಲ್ಪ ಖರ್ಚಾಗ್ತದೆ. ನಾವು ನಮ್ಮದೇ ಗಿಡದಲ್ಲಿ ಮಾಡ್ತಿದ್ರೆ ಕಡಿಮೆ ಖರ್ಚಾಗ್ತದೆ. ಮತ್ತೆ ಈಗ ನಾವು ಅದೇ ಮಣ್ಣನ್ನ ನಮ್ಮ ಪರಿಸರದಲ್ಲಿಯೇ ತಗೊಳ್ಳುವ ಮಣ್ಣಾದ್ರೆ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ಮಣ್ಣು ಪರ್ಚೇಸ್ ಮಾಡಿ ಮಾಡ್ತೀರಿ ಅಂತ ಆದ್ರೆ ನಿಮ್ಗೆ ಅದಕ್ಕೆ ಖರ್ಚು ಬಿದ್ದೇ ಬೀಳ್ತದೆ. ಅದೇ ರೀತಿ ಮಾಸ್ ಕೂಡ ನೀವು ಪರ್ಚೇಸ್ ಮಾಡಿ ಮಾಡುವುದಾದ್ರೆ ನಿಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಹಾಗೆ ಅದು ಗಿಡದ ಮೇಲೆ ಅದರ ಮೇಲೆ ಹೊಂದಿಕೊಂಡಿರ್ತದೆ ಖರ್ಚು ಹೇಳುದು. ಮತ್ತೆ ನನ್ನ ತಾಯಿ ಖರ್ಚಿಲ್ಲದೆ ಒಂದು ಗಾರ್ಡನಿಂಗ್ ಮಾಡುವಂತವರು. ಅವರದ್ದು ತುಂಬಾ ಇಕೋ ಫ್ರೆಂಡ್ಲಿ ಟೈಪ್ ಇದು ಗಾರ್ಡನ್. ಅವರು ತೆಂಗಿನ ಗೆರೆಟೆಯಲ್ಲಿ ಗಾರ್ಡನ್ ಮಾಡ್ತಾರೆ. ತುಂಬಾ ವಾಸ್ಟ್ ಉಂಟು ಅವರದ್ದು ಗಾರ್ಡನ್ಸ್. ಮತ್ತೆ ಎಂತೆಲ್ಲ ಮನೆಯಲ್ಲಿ ವೇಸ್ಟ್ ಸಾಮಾನು ಉಂಟು ಅದನ್ನೆಲ್ಲ ಉಪಯೋಗಿಸಿ ಅವರು ಗಾರ್ಡನ್ ಮಾಡ್ತಾರೆ. ಈ ಹಳೆ ಡಿಶ್ ಆಗಿರ್ಬೋದು, ಹಳೆ ಪಾತ್ರೆ, ಆಮೇಲೆ ಹಳೆ ಒಂದು ಟಿವಿ, ಹಳೆ ಬಟ್ಟೆಗಳು ಅದನ್ನ ಉಪಯೋಗಿಸಿ, ಮತ್ತೆ ಅದೇ ತೆಂಗಿನಕಾಯಿ ಗೆರೆಟೆಯಲ್ಲಿ ವರ್ಟಿಕಲ್ ಹ್ಯಾಂಗಿಂಗ್, ಮತ್ತೆ ಮನೆಯಲ್ಲಿ ಉಪಯೋಗಿಸಿ ಆದ ಮೇಲೆ ಟೈಲ್ಸ್ ಎಲ್ಲ ಇರ್ತದಲ್ಲ, ಈ ಇದು ಎಂತ ಕನ್ಸ್ಟ್ರಕ್ಷನ್ ಎಲ್ಲ ಆದ ಮೇಲೆ ವೇಸ್ಟ್ ಟೈಲ್ಸ್, ಅದರಲ್ಲಿ ಹಾಗೆ ಬೇರೆ ಬೇರೆ ವೇಸ್ಟ್ ಸಾಮಾನನ್ನು ಉಪಯೋಗಿಸಿ ಅವರು ಗಾರ್ಡನಿಂಗ್ ಮಾಡ್ತಾರೆ. ಅವರು ನಂದು ದೊಡ್ಡ ಇನ್ಸ್ಪಿರೇಷನ್ ಹೇಳ್ಬೇಕು ಅಂತ ಆದ್ರೆ. ಹಾಗೆ ತಾಯಿಯ ಗಾರ್ಡನ್ ತುಂಬಾ ಇನ್ಸ್ಪೈರಿಂಗ್. ಅವರು ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡುದು. ಹಾಗೆ ಅದು ನನ್ನೊಂದು ಪೇಜ್ ಅಲ್ಲಿ ಹಾಕ್ತಾ ಇದ್ದೆ ಅವರದ್ದು ಗಾರ್ಡನಿಂಗ್ ಇದು ಬಗ್ಗೆ ಎಲ್ಲ. ಹಾಗೆ ನಮ್ದು ಒಂದು ಆಲ್ ಇಂಡಿಯಾ ಲೆವೆಲ್ ಇದು ಚಾನೆಲ್ ಕೂಡ ನಮ್ಮನ್ನ ಅಪ್ರೋಚ್ ಆಗಿ ನಮ್ದು ಸ್ಟೋರಿ ಅಲ್ಲಿ ಸಹ ಫೀಚರ್ ಆಗಿತ್ತು.
1: ತುಂಬಾ ಸಂತೋಷದ ವಿಚಾರ.
0: ಹಾಗೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಗಾರ್ಡನಿಂಗ್ ತುಂಬಾ ಮಾಡ್ತಾರೆ ನಂದು ತಾಯಿ.
1: ಈಗ ಕೊಕೆಡಮವನ್ನು ಹೊಸತಾಗಿ ಮಾಡ್ಲಿಕ್ಕೆ ಬಯಸುವಂತವರಿಗೆ ಏನಾದ್ರು ವರ್ಕ್ಶಾಪ್ಸ್ ಏನಾದ್ರೂ ಕೊಡುವಂತಹ ಪ್ರಯತ್ನ ಮಾಡಿದ್ದೀರಾ ನೀವು?
0: ಇಲ್ಲಿ ತನಕ ವರ್ಕ್ಶಾಪ್ ಅಂತ ಮಾಡಲಿಲ್ಲ. ಸಾಧಾರಣವಾಗಿ ಹೇಗೆ ಮಾಡುದು ಅಂತ ಕೇಳಿದವರಿಗೆ ನಾನು ಹೇಳಿಕೊಡ್ತೇನೆ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಹ ನಾನು ಹೇಗೆ ಮಾಡುದು ಅಂತ ಹೇಳುದ್ರದ್ದು ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೆ. ವರ್ಕ್ಶಾಪ್ ಮಾಡುವ ಇದು ಥಿಂಕಿಂಗ್ ಉಂಟು, ಈಗ ಮಾಡಬೇಕು ಅಂತ ಹೇಳುದು ಉಂಟು. ಆನ್ಲೈನ್ ವರ್ಕ್ಶಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಉಂಟು. ಆದರೆ ನನಗೆ ಒಬ್ಬ ಚಿಕ್ಕ ಮಗು ಇದ್ದಾನೆ, ಅವನು ಸ್ವಲ್ಪ ದೊಡ್ಡವನಾದೆ ಆದ ಮೇಲೆ ಸ್ಟಾರ್ಟ್ ಮಾಡುವ ಅಂತ ಅದರ ಬಗ್ಗೆ ಯೋಚನೆ ಮಾಡುವ ಪ್ಲಾನ್ ಉಂಟು.
1: ನೀವೀಗ ಇದನ್ನ ವಾಣಿಜ್ಯವಾಗಿ ಬೆಳಿತೀರಿ ಅಂತ ಹೇಳಿದ್ರಲ್ಲ, ಈ ಯೋಚನೆ ಹೇಗೆ ಬಂತು ನಿಮಗೆ?
0: ಕೋವಿಡ್ ಟೈಮಲ್ಲಿ ಬಂದ ಒಂದು ಚಿಕ್ಕ ಯೋಚನೆ ಇದು. ಅದಕ್ಕೆ ಬ್ಯಾಕ್ ಸ್ಟೋರಿ ಎಂತ ಅಂತ ಹೇಳಿದ್ರೆ, ನಂದು ಮಾವನವರಾದ ವಿ ಗಣೇಶ್ ಭಟ್ ಅಂತ, ಅವರು 45 ವರ್ಷದಿಂದ ಮೀನಾ ಎಂಟರ್ಪ್ರೈಸಸ್ ಅಂತ ನಮ್ಮದು ಒಂದು ಬಿಸ್ನೆಸ್ ಉಂಟು. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅದನ್ನೇ ಮುಂದುವರಿಸ್ತಾ ಹೋಗ್ತಿದ್ದಾರೆ. ಅವರೆಲ್ಲ ತುಂಬಾ ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಮಾಡಿಕೊಂಡು ಹೋಗುವಂತವ್ರು. ನನ್ನ ಅಜ್ಜ ಕೂಡ ಅವರು ಬಿಸ್ನೆಸ್ಸೇ ಮಾಡಿಕೊಂಡಿದ್ದವರು. ಅವರಿಗೆ ಒಂದು ಚಿಕ್ಕ ಅಂಗಡಿ ಇತ್ತು ಪೆರ್ಮುದೆ ಅಂತ ಹೇಳುವಲ್ಲಿ. ಹಾಗೆ ನಾನಿದ್ದ ವಾತಾವರಣ ಅದಕ್ಕೆ ಒಂದು ಪೂರಕವಾಗಿತ್ತು. ಮತ್ತೆ ತುಂಬಾ ಸಪೋರ್ಟ್, ನೀವು ನಂದು ಯಜಮಾನರಾಗ್ಲಿ ಅಥವಾ ನನ್ನ ಮಾವ, ಅತ್ತೆ, ಅಪ್ಪ, ಅಮ್ಮ, ಮತ್ತೆ ನಂದು ಅಣ್ಣಂದ್ರು ಪುತ್ತೂರಲ್ಲಿರುವವರು, ಅವರು ಎಲ್ಲರೂ ಸಹ ತುಂಬಾ ನನ್ಗೆ ಪ್ರೋತ್ಸಾಹ ಕೊಡುವಂತವ್ರೆ. ಎಷ್ಟು ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಗಿಡಗಳು ಸಕಲೇಶ್ಪುರ ಆಚೆ ಹೋಗಿ ತಕೊಳ್ಬೇಕು ಅಂತ ಇರುವಾಗ್ಲೂ ಕೂಡ ನಂದು ಹಸ್ಬೆಂಡ್ ನನ್ನನ್ನು ಅಲ್ಲಿ ತನಕ, ಅವ್ರದ್ದು ಎಷ್ಟು ಇದು ಟೈಮ್ ಮಾಡಿಕೊಂಡು ನನ್ನನ್ನು ಅಲ್ಲಿ ತನಕ ಕರ್ಕೊಂಡು ಹೋಗಿ ಗಿಡಗಳನ್ನೆಲ್ಲ ತಕೊಂಡ್ ಬರ್ಲಿಕ್ಕೆ ನನ್ನ ಜೊತೆ ಬರ್ತಿದ್ರು. ಮತ್ತೆ ನಂಗೆ ಎಂತ ಐಡಿಯಾಸ್ ಬೇಕಿದ್ರು ಸಹ, ಎಂತ ಹೆಲ್ಪ್ ಬೇಕಿದ್ರು ಸಹ ಒಂದು ಇನ್ಪುಟ್ ಅಂತ ಒಂದು ಕೊಡುದು ನಂದು ಹಸ್ಬೆಂಡ್ ಮತ್ತೆ ಮಾವ ಆಗಿರ್ಬೋದು, ಅವರ ಕೈಯಿಂದ ನಾನು ತಗೊಳ್ತೇನೆ. ಹಾಗಾಗಿ ಅವರು ಇಲ್ಲದಿದ್ರೆ ನಂಗೆ ಒಂದು ಸ್ಟಾರ್ಟ್ ಮಾಡುವ ಒಂದು ತಾಟೇ ಬರ್ತಿರ್ಲಿಲ್ಲ. ಹಾಗೆ ಅವರ ಸಪೋರ್ಟ್ ಇಂದಲೇ ನಾನು ಇಷ್ಟು ಮುಂದೆ ಬರ್ಲಿಕ್ಕೆ ಕಾರಣ.
1: ಈಗ ಕೊಕೆಡಮ ಕೇವಲ ಒಂದು ಗಿಡ ಬೆಳೆಸುವ ಅಲಂಕಾರಿಕ ಕಲೆ ಮಾತ್ರವಲ್ಲ, ಪ್ರಕೃತಿ ಸ್ನೇಹಿ, ಪರಿಸರ ಸ್ನೇಹಿ ಹವ್ಯಾಸ ಕೂಡ ಹೌದು ಎಂದು ನೀವು ಹೇಳ್ತಿದ್ದೀರಿ.
0: ತುಂಬಾ ಕಡಿಮೆ ಜಾಗದಲ್ಲಿ ನಮ್ಗೆ ಹಸಿರುತನವನ್ನು ತಂದುಕೊಡ್ತದೆ ಕೊಕೆಡಮ. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ, ಫ್ಲಾಟ್ಸ್ ಅಲ್ಲಿ, ಅಥವಾ ನಮ್ಮ ಆಫೀಸ್ ಡೆಸ್ಕ್ ಅಲ್ಲಿ, ಹಾಗೆಯೇ ಮನೆಯಲ್ಲಿ ನಿಮ್ಗೆ ಗಾರ್ಡನ್ ಮಾಡ್ಲಿಕ್ಕೆ ತುಂಬಾ ಜಾಗ ಇಲ್ಲ ಅಂತ ಆದ್ರೆ, ಚಿಕ್ಕ ಚಿಕ್ಕ ಮಣ್ಣಿನ ಉಂಡೆಯಲ್ಲಿ ಹಲವಾರು ರೀತಿಯ ಗಿಡಗಳನ್ನು ನಮ್ಗೆ ತುಂಬಾ ಸುಲಭವಾಗಿ, ತುಂಬಾ ಸರಳವಾಗಿ ಬೆಳೆಸ್ಲಿಕ್ಕೆ ಆಗ್ತದೆ ಕೊಕೆಡಾಮದಲ್ಲಿ. ಹಾಗೆ ನಮ್ಮ ಪ್ರಕೃತಿಯ ಜೊತೆಗಿರುವ ನಂಟನ್ನು ಸಹ ತುಂಬಾ ಹೆಚ್ಚಿಸ್ತದೆ. ಅಲಂಕಾರ, ಆರೋಗ್ಯ ಮತ್ತು ಪರಿಸರ ಸ್ನೇಹಿತನಾಗಿರುವ ಕಾರಣದಿಂದ ಈ ಕೊಕೆಡಾಮ ಉಂಟಲ್ಲ, ಅದು ನಮ್ಮ ಈ ಆಧುನಿಕ ಜೀವನ ಶೈಲಿಗೆ ತುಂಬಾ ಸೂಕ್ತವಾದ ಹಸಿರು ಪರಿಹಾರ ಅಂತ ಹೇಳ್ಬೋದು.
1: ಈಗ ಇದರ ಕುರಿತು ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ?

0: ಖಂಡಿತವಾಗಿ 7892890415 7892890415.
1: ಇಷ್ಟು ಹೊತ್ತು ಕೊಕ್ಕಡಮದ ಕುರಿತು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅಂಜಲಿ ಅವರೇ ನಿಮಗೆ ಧನ್ಯವಾದಗಳು.
0: ಅವಕಾಶ ಕೊಟ್ಟ ನಿಮಗೂ ತುಂಬ ಧನ್ಯವಾದಗಳು.
2: ಇದುವರೆಗೆ ಜಪಾನಿನ ಕೊಕೇಡಮ ಮಾದರಿಯ ಹೂತೋಟ ಕೃಷಿಯ ಕುರಿತು ಬೆಳ್ಳಾರೆಯ ಅಂಜಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.
1: ಈಗ ಕೇಳಿ ಕೃಷಿ ಮಾಹಿತಿ.
6: ಕೆಸು ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ತರಕಾರಿ ಬೆಳೆ. ಇದರಲ್ಲಿ ಕೆಸುವಿನ ಸೊಪ್ಪು, ದಂಟು, ಗಡ್ಡೆ, ಅದರ ಬುಡದಲ್ಲಿ ಹರಿಯುವಂತಹ ಬಳ್ಳಿ ಎಲ್ಲವೂ ಅಡುಗೆಗೆ ಬಳಕೆಯಾಗುವಂತಹ ವಸ್ತುಗಳು. ಕೆಸುವಿನಲ್ಲಿ ಅನೇಕ ವಿಧಗಳಿವೆ. ಕರಿ ಕೆಸು ಎನ್ನುವಂತಹದ್ದು ದಂಟು ಕಪ್ಪುಳ್ಳಂತಹ ಸಸ್ಯಕ್ಕೆ ತುರಿಕೆ ಕಡಿಮೆ, ಇದರಲ್ಲಿ ಮೊಳಕೆಗಳು ಬಂದು ಸಸ್ಯಾಭಿವೃದ್ಧಿ ಆಗ್ತದೆ. ಗಡ್ಡೆಗೆ ದಂಟು ಮತ್ತು ಸೊಪ್ಪು ಬೇರೆ ಬೇರೆ ಅಡುಗೆಗೆ ಬಳಕೆಯಾಗ್ತದೆ. ಇದನ್ನು ಕರಾವಳಿಯಲ್ಲಿ ಹೊಸ ಅಕ್ಕಿ ಊಟದ ದಿನದಂದು ತಪ್ಪದೆ ಪದಾರ್ಥವಾಗಿ ಮಾಡ್ತಾರೆ. ಇದಕ್ಕೆ ಕೊಲೊಕೇಶಿಯಾ ಎಸ್ಕ್ಯುಲೆಂಟಾ ಎನ್ನುವಂತಹದ್ದು ಸಸ್ಯಶಾಸ್ತ್ರೀಯ ಹೆಸರು. ಇಂತಹ ಲಕ್ಷಣವನ್ನೇ ಹೋಲುವಂತಹ ಬೇರೆ ಕೆಸು ಕೂಡ ಇವೆ. ಇದರ ಬಣ್ಣ ಸೂಕ್ಷ್ಮವಾಗಿ ಗಮನಿಸಿದಾಗ ವ್ಯತ್ಯಾಸ ಗೊತ್ತಾಗ್ತದೆ. ಬಳ್ಳಿ ಗಂಟುಗಳ ಮೂಲಕ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಇದಕ್ಕೆ ಸ್ವಲ್ಪ ತುರಿಸುವಂತಹ ಗುಣ ಕೂಡ ಇದೆ. ಗಡ್ಡೆ ಕೆಸು ಎನ್ನುವಂತಹದ್ದು ಇನ್ನೊಂದು ವಿಧ. ದೊಡ್ಡ ಎಲೆ, ದೊಡ್ಡ ಸಸ್ಯವಾದ ಇದನ್ನು ಗಡ್ಡೆಗಾಗಿಯೇ ನೆಟ್ಟು ಬೆಳೆಸುವುದಿದೆ. ಇದರಲ್ಲಿ ಒಂದೊಂದು ಗಿಡಕ್ಕೆ ಸುಮಾರು 5-10 ಕಿಲೋ ತನಕ ಗಡ್ಡೆಗಳಾಗ್ತವೆ. ಗಡ್ಡೆ ಬಿಡುವ ಸಸ್ಯಕ್ಕೂ ಬಿಡದೇ ಇರುವುದಕ್ಕೂ ಮೇಲ್ನೋಟಕ್ಕೆ ಹೆಚ್ಚಿನ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಗಾಯ ಮಾಡಿದಾಗ ಗಾಯದಲ್ಲಿ ಹಾಲು ಒಸರುವಂತಹ ಗಿಡ ಮಾತ್ರ ಗಡ್ಡೆಯನ್ನು ಬಿಡುತ್ತದೆ. ದೊಡ್ಡ ಎಲೆ ಮತ್ತು ಗಡ್ಡೆಗೆ ಉತ್ತಮವಾದಂತಹ ಮಾರುಕಟ್ಟೆ ಇದೆ. ನೀರು ಕೆಸು ಎನ್ನುವಂತಹದ್ದು ಇನ್ನೊಂದು ವಿಧ. ಈ ಕೆಸುವನ್ನು ಕಾಟು ಕೆಸು ಎಂದು ಕೂಡ ಕರೆಯುವುದಿದೆ. ಇದರಲ್ಲಿ ಹಲವಾರು ವಿಧಗಳಿವೆ. ಸಾಮಾನ್ಯವಾಗಿ ಹೆಚ್ಚು ಮಳೆಯಾಗಿ ನೆಲ ತೇವವಾಗಿರುವಂತಹ ಸಮಯದಲ್ಲಿ ಇದರಲ್ಲಿ ತುರಿಕೆಯ ಅಂಶ ಕಡಿಮೆ. ಈ ಸಮಯದಲ್ಲಿ ಇದರ ಎಲೆಯನ್ನು, ದಂಟನ್ನು, ಬಳ್ಳಿಯನ್ನು ಅಡುಗೆಗಾಗಿ ಬಳಕೆ ಮಾಡಲಾಗ್ತದೆ. ಇದರಲ್ಲಿ ಕಲ್ಲು ಕೆಸುವು, ಮರಕೆಸುವು ಮುಂತಾದವುಗಳಿದ್ದು ಅದನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಡುಗೆಗೆ ಬಳಕೆ ಮಾಡಲಾಗ್ತದೆ. ಸಣ್ಣ ಎಲೆ ಬಿಡುವಂತಹ ನೀರು ಕೆಸುವನ್ನು ಕರಾವಳಿಯಲ್ಲಿ ಸುರುಳಿಸುತ್ತಿ ಕಟ್ಟು ಹಾಕಿ ಚೇಟ್ಲ ಎನ್ನುವಂತಹ ತಿಂಡಿಯನ್ನು ಮಾಡಲಾಗ್ತದೆ. ಸಾಮಾನ್ಯವಾಗಿ ಕೆಸುವು ಉಷ್ಣ ಎಂದು ಕರೆಯಲಾಗ್ತದೆ. ಇದರಲ್ಲಿ ಅಧಿಕ ಪೋಷಕಾಂಶಗಳಿವೆ. ಆದ ಕಾರಣ ಹೆಚ್ಚು ತಿಂದರೆ ಅಜೀರ್ಣಕ್ಕೆ ಕಾರಣವಾಗಬಹುದು. ಕೆಸುವಿನ ಎಲೆ ಮತ್ತು ದಂಟಿನಲ್ಲಿ ಸೆಲ್ಯುಲೋಸ್ ಮತ್ತು ಗಡ್ಡೆಯಲ್ಲಿ ಅಧಿಕ ಕಾರ್ಬೋಹೈಡ್ರೇಟ್ನ ಅಂಶ ಇರುತ್ತದೆ. ಸಾಮಾನ್ಯವಾಗಿ ಮುಂಗಾರು ಪ್ರಾರಂಭದಲ್ಲಿ ಇದರ ನಾಟಿಯನ್ನು ಮಾಡಲಾಗ್ತದೆ. ಎಲ್ಲ ಕೆಸುವಿಗೂ ಸುಮಾರು 6 ಅವಧಿ ಇರ್ತದೆ. ಕೇರಳದ ತಿರುವನಂತಪುರಂನಲ್ಲಿರುವ ಕೇಂದ್ರೀಯ ಗಡ್ಡೆ ಗೆಣಸು ಸಂಶೋಧನಾ ಸಂಸ್ಥೆ ಮತ್ತು ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯಗಳು ಶ್ರೀಪಲ್ಲವಿ, ಶ್ರೀರಶ್ಮಿ, ಶ್ರೀಕಿರಣ್, ಸತಮುಖಿ, ಪಂಚಮುಖಿ, CO1 ತಳಿಗಳನ್ನು ಬಿಡುಗಡೆಗೊಳಿಸಿದೆ. ಇದು ಗಡ್ಡೆಗೆ ಮತ್ತು ಪದಾರ್ಥಕ್ಕೆ ಬಳಸಲು ಯೋಗ್ಯವಾದಂತಹ ತಳಿ. ಇವಲ್ಲದೆ ಹಲವಾರು ಸ್ಥಳೀಯ ತಳಿಗಳು ಕೂಡ ಬಳಕೆಯಲ್ಲಿವೆ. ಕೆಸುವಿನ ದಂಟಿನ ಸಾಂಬಾರು ಪಲ್ಯ ಮಾಡಲಾಗ್ತದೆ. ಕೆಸುವಿನ ಸೊಪ್ಪನ್ನು ಬೇಯಿಸಿ ತೆಂಗಿನಕಾಯಿ ಹಾಕಿ ಚಟ್ನಿಯನ್ನು ಮಾಡಿದರೆ ಅದು ಪಾಲಕ್ ಚಟ್ನಿಗಿಂತ ಕೂಡ ರುಚಿಯಾಗಿರುತ್ತದೆ. ಕೆಸುವನ್ನು ಬೆಳೆಸುವುದಕ್ಕೆ ಉತ್ತಮ ನೀರು ಬಸಿಯಲ್ಪಡುವಂತಹ ಮಣ್ಣು ಬೇಕು. ಏರುಮಡಿಯಲ್ಲಿ ಕೆಸುವಿನ ಗಾತ್ರಕ್ಕೆ ಅನುಗುಣವಾಗಿ ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆಸಬೇಕಾಗ್ತದೆ. ಪೊಟ್ಯಾಷಿಯಂ ಅಂಶ ಹೆಚ್ಚು ಇದ್ದಾಗ ತುರಿಕೆ ಕಡಿಮೆ ಆಗ್ತದೆ. ತುರಿಕೆ ನಿವಾರಣೆಗಾಗಿ ಹುಣಸೆ ಹುಳಿ ಅಥವಾ ಇನ್ಯಾವುದೇ ಹುಳಿಯನ್ನು ಹಾಕಬಹುದು. ಫಲವತ್ತತೆ ಇರುವಂತಹ ಮಣ್ಣು ಮತ್ತು ಧಾರಾಳ ನೀರು ದೊರೆತಲ್ಲಿ ಕೆಸುವಿನ ಕ್ಷಾರೀಯ ಗುಣ ಕಡಿಮೆ ಆಗ್ತದೆ. ರೋಗಮುಕ್ತ ಗಡ್ಡೆಗಳನ್ನು ಆರಿಸಿ ನೆಟ್ಟು ಬೆಳೆಸಿದರೆ ಕೆಸುವನ್ನು ಒಂದು ಲಾಭದಾಯಕವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಭಾರತ ಹವಾಮಾನ ಇಲಾಖೆ ಹವಾಮಾನ ಕೇಂದ್ರ ಬೆಂಗಳೂರು ಇವರ ಪ್ರಕಟಣೆಯಂತೆ ಸಂಜೆ 5 ಗಂಟೆಯಿಂದ ಆರಂಭವಾಗಿ ಮುಂದಿನ 3 ಗಂಟೆವರೆಗಿನ ಹವಾಮಾನ ಮುನ್ಸೂಚನೆಯಂತೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಗುಡುಗು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯವಾಗುವ ಸಾಧ್ಯತೆಯಿದ್ದು ಸಣ್ಣ ಪುಟ್ಟ ಸಂಚಾರ ದಟ್ಟಣೆ ಇರಲಿದ್ದು ದುರ್ಬಲ ಮರದ ಕೊಂಬೆಗಳು ಬೀಳುವ ಸಾಧ್ಯತೆಯೂ ಇದೆ. ಜನರು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವಂತೆ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳ್ಕರೆ ನಾಳೆ ಸಂಜೆ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ವಿಷಯ ತಜ್ಞರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ರೂಪಾ ಎಲ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ.

0: ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 8 ಭಾವಗೀತೆಗಳನ್ನು ಕೇಳುವಿರಿ. ಒರಿಸ್ಸಾದ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಕುರಿತು ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 8:30 ಕೊಂಕಣಿ ಕಾರ್ಯಕ್ರಮ. ತೂಗು ಸೇತುವೆ ಸರದಾರ ಖ್ಯಾತಿಯ ಡಾಕ್ಟರ್ ಗಿರೀಶ್ ಭಾರದ್ವಾಜ ಅವರ ಸಮಾಜ ಸೇವೆ ಕುರಿತು ಮಾರ್ಕ್ ಶೆರಾ ಅವರಿಂದ ಭಾಷಣ ಕೇಳುವಿರಿ. 10 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ ಕೇಳುವಿರಿ.
1: 7 ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಿದ್ದೆ ಬರದವರಿಗೆ ಹಾಡನ್ನು ಹಾಕಿದರೆ ನಿದ್ದೆ ಬರಿಸುವ ಶಕ್ತಿಯು ಹಾಡಿಗೆ ಇದೆ. ಈ ಹಾಡೆಂದರೆ ಮಗುವಮ್ಮ ಕಿಲಕಿಲ ಕಿಲಕಿಲ ನಗು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಕೇಳುಗರೆ, ನಾಳೆ ಬೆಳಗ್ಗೆ 11 ಗಂಟೆಗೆ ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ನಾಟಿ ವೈದ್ಯೆ ಪಿಎಂ ಸುನಂದಾ ಅವರೊಂದಿಗೆ ಸಂದರ್ಶನವಿದೆ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISD ಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲೇ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗೆ ಮಾಡುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿನ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರೊಪಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ

0: ಇಂದು ನಡೆದ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಇಆರ್ 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದುವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು, ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಚಿತ್ರ ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ, ರಚನೆ ಗರಿಮಾ ವಾಹಲ್ ಮತ್ತು ಸಿದ್ಧಾರ್ಥ ಸಿಂಗ್, ಸಂಗೀತ ವಿಕ್ಕಿ ಪ್ರಸಾದ್.

ಸಿಮ್ರನ್ ಚಿತ್ರದ ಗೀತೆ ಕೇಳಿದಿರಿ. ಈಗ ಕಾದಲೆಕ್ಕ ನೇರಮಿಲ್ಲೈ ಚಿತ್ರಕ್ಕಾಗಿ ಎ.ಆರ್. ಅಮೀನ್ ಮತ್ತು ಪವಿತ್ರಾಚಾರಿ ಹಾಡಿರುವ ಗೀತೆ, ರಚನೆ ಆಲೋಕ್ ರಂಜನ್ ಶ್ರೀವಾಸ್ತವ, ಸಂಗೀತ ಎ.ಆರ್. ರೆಹಮಾನ್.

ಕಾದಲಿಕ್ಕ ನೇರಮಿಲ್ಲೈ ಚಿತ್ರದ ಗೀತೆ ಕೇಳಿದಿರಿ. ಈಗ ಅದ್ನಾನ್ ಸಾಮಿ ಹಾಡಿರುವ ಸಲಾಂ ಎ ಇಷ್ಕ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹಸಾನ್ ಲಾಯ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಹಾಡಿರುವ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

0: ಭಾವಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
3: ಪ್ರಭು ವಂದಿಸಿಕೊಂಡಿದ್ದೇನೆ,
4: ಎದ್ದೇಳು.
3: ಅವಸರ ಅವಸರವಾಗಿ ನನ್ನನ್ನು ಧ್ಯಾನಿಸಿಕೊಂಡೆಯಲ್ಲ.
4: ಹೌದು,
3: ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಒದಗಿಸುವ ಯಾವ ಕಾರ್ಯವೂ ಘನವಲ್ಲ. ನೀನು ಅಲ್ಲೇ ಇರು ಅಥವಾ ಇಲ್ಲೇ ಇರು, ನಾನಂತೂ ನಿನಗೆ ಬೇಕೇ ಬೇಕು. ಒಂದರ್ಥದಲ್ಲಿ ನಿನ್ನ ಯಾವುದೇ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ನಾನೇ ಕಾರಣ ಎನ್ನಬಹುದು. ಯಾಕೆಂದರೆ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಕೇಳುಗರೆ, ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 8:15 ಆಗಲಿದೆ. ಇನ್ನು ಮುಂದೆ ಒರಿಸ್ಸಾದ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಕುರಿತು ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು. ನಮಸ್ಕಾರ ಶ್ರೋತೃ ಬಾಂಧವನು, ಆಮೇಲೆ ಐಚ್ ಕಾರ್ಯಕ್ರಮ ಅಂತೂ ಲೋಕ ಮೊಗಾಳ್ ಜಾವನ ಶಿಲೋ ತೂಗು ಸೇತುವೆ ಸರದಾರ ಖ್ಯಾತಿಚೋ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಹನ್ನಿ ಕೆಲಲೆ ಸೇವಾ ಹ್ಯಾ ವಿಷಯಾರಿ ಅತ್ತು ಲೇತಾಚಿ ಮಾರ್ಕ್ ಶೇರಾ.
1: ಗಿರೀಶ್ ಭಾರದ್ವಾಜ್ ಮೊಸಬು ಮೊಗಾಳ್ ವ್ಯಕ್ತಿ ಜಾವನ ಸುಲ್ಲೋ ತೋ ಪಟ್ಲ ದಿಸಾನಿ ತೋ ದೇವಾದಿನ ಜಲೋ ಅನಿ ಥಕ ಪದ್ಮಶ್ರೀ ಪುರಸ್ಕಾರ ತಕ ಫವಜಲ್ಲೆ ಅನಿ ತೋ ಏಕ್ ಬ್ರಿಜ್ ಮ್ಯಾನ್ ಮುನು ನವಾರ್ಧಿಕ್ ಝೌನ್ ಪೌಲೋ ನವಾರ್ಧಿಕ್ ಝೌನ್ ತೋ ಪೌಲೋ ಅನಿ ತೋ ಅಮ್ಚ ಸುಳ್ಯಂತ ತಚೆ ವಸ್ತಿ ಜೀವನ ಜಾವನ ಸಲ್ಲೆ ಅನಿ ತೋ ತೈನ್ಸರ್ ಮ್ಯಾನ್ ಬ್ರಿಜ್ ಮಳೆ ನಾವಾ ತಿಕೀತ್ ಅನಿ ತಶನ್ಸ್ ನೈ ನನ ಮಸ್ತು ತನೆ ಕಾಮ್ ತನೆ ಕೆಲಂ ಅನಿ ಆಲಂ

0: ಈ ರಟವಳು ಬ್ರಿಜ್ಜ ಚ ವಿಷಯಂತೆ ತಾನೇ ಮಧ್ಯ ಕಡೆ ಕೃಷಿ ಚ ವಿಷಯಂದು ಉಂಚೆ ಆಮೇಲೆ ತಜ್ಜೆ ಕಡೆ ಬ್ರಿಜ್ಜ ಚ ವಿಷಯಂದು ಉಂಚೆ ತಶ್ಚೆ ಆಮಚೆ ಒಡನಾಟ ಅಸಲ್ಲೆ ಅನಿತೆ 2002 ಅಂತತೆ ನಿವೃತ್ತದಲ್ಲೆ ನಿವೃತ್ತದಲ್ಲೆ ಅಪ್ರಂತೆ ತಂಜೆ ಗವ ಅಂತತ್ತು ಅಸೋನು ಬ್ರಿಜ್ಜ ಚಂಕಾಮ್ ಅತಿ ಸೇಡ್ ಕರ್ಂ ಗೆಲೆತೆ ಅನಿ ಸೇಡ್ ಮುಖಾರ್ತೆ ಪೌಲೆ ತಿ ಸಂತೋಷಾಚಿ ವಿಷಯ ಅನಿ ಮಕ ಮತ್ನೀತಿ ಸಗಳ ಲೋಕಾಂಕ ತಿ ಖುಷಿ ಪೌಲೆ ಅನಿ ತಾನೆ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟಾನ ಅಸ್ತಾನಾ ಮಸ್ತು ತಾನೆ ಸೇವಾ ದಿಲ್ಯ ಅನಿ ಮಕ ಜನ ಮಸ್ತು ಮಾರ್ಗದರ್ಶನ ದಿಲ್ಲ ತಾನೆ ಮಕ ತರಿ ಆಮಿ ಸಂಗಾತ ಅಸಲ್ಯಾನ ಕಿತೆ ಆಮಿ ಜೋಡಿಲ್ಲಿ ಮಾಹಿತಿ ಅಸಾ ಆಮಿ ತಿ ಶೇರ್ ಕರೂನ್ ಕಾಣಗೆ ತಲ್ಯಾವ ಅನಿ ತಾನೆ ಏಕೃತ ಸಂಖ್ಯಾ ಅಸಲ್ಲೆ ಆಮಿ ಕಿತೆ ಆಮಿ ಮಾಹಿತಿ ಆಮಿ ಜೋಡ್ಲ್ಯಾವ ಜೆ ಆಮಚೆ ಚರ್ಚಿತ್ತು ಆಮಿ ದೋರ್ಚೆ ನೈ ಆಮಿ ಪೆಲ್ಯಾಂಕ ವಂಟುನ್ ದಿಜೆ ತದಳ ಅಂಸೋ ದೇಶ ಅಂಸೋ ಗಾಂವ್ ಮುಖಾರ್ ವೆಚಾಕ ಏಕ ಅವಕಾಶ ಶಿಕಪ ಆಮಿ ಆಮಚೆ ಕಡೆತ್ ದೋರ್ಲ್ಯಾರ ಫೈದೋಣ ಅಂದು ಕಾಯಿ ಆಮಕ ಫೈದೋಣ ತೆ ಆಮಿ ಲೋಕಾಂಗ ದಿಲ್ಯಾರ ಮಾತ್ರ ಆಜ ಗಿರೀಶ್ ಭರದ್ವಾಜನ ಎಂತ ಕಾಮ ಕೆಲ ತಾನೆ ಕಿತೆನ್ ತೇನ್ ಶಿಕಾಪ ಜೋಡ್ಲ ತೇ ಲೋಕಾಂಕ ತಾನೆ ದಿಲ ಎ ತುಮಿ ಮುಂದರ್ಸನ್ ವರ ಮುನ್ ತಾನೆ ಸಂಗ್ಲ ಅನಿ ಜೆ ಸಕ್ಕಳಂಕು ಲೋಕಾಂಕ ಕಳಿತ ಸಾ ಅನಿ ಪೊರ್ಚ ದಿಸ ತೋ ದೇವಾದೀನ್ ಜೌಂಚ ಸಂದರ್ಭಚೆರ್ ಸಗಳೆ ಸುಳ್ಯಾಂತ ಲೋಕಾಂಕ ಬೇಜಾರಾಯಿ ಬಗ್ಲ್ಯ ದೂಕ ಬಗ್ಲ ಅನಿ ದೋನ್ ವರ ಗಾವಂತ ಸಗಳಿ ಬೇಜಾರ ಬಂದ್ ಕರ್ನ ತಕ ಶ್ರದ್ಧಾಂಜಲಿ ಪಟೈಲ್ಯ ಅನಿ ತಿ ಶ್ರದ್ಧಾಂಜಲಿ ಪಟೈತನ ಲೋಕಾನಿ ಏಕತ್ ಮಳೆ ಅಂಸೊ ಗಿರೀಶ್ ಭರದ್ವಾಜ ಮಾರನ್ ಪೌಲ ತಲ್ಯಾರಿ ತು ಆಮಚೆ ಮದ್ದತ್ತು ಆಸಾ ಮಳೆ ಏಕ ಉದ್ದೇಶ ತನಿ ಹಡ್ಲ ಅನಿ ತಶಂತ ಸರ್ಕಾರನ ತಕ ಜುಂಸೋ ಗೌರವ ಜಿಲ್ಲಾಡಳಿತ ಅನಿ ಹರ್ ಇಲಾಖೆ ತನಿ ತಕ ಗೌರವ ದಿಲ ಅನಿ ತಚೆ ಮರನ ಬರಾರಿತಿನ ದಲ ಅನಿ ತೆ ಆಮಕ ಏಕ ಮಾರ್ಗದರ್ಶನ ಮನು ಆಮಿ ತೆ ಮಾನೂನ್ ಘೆತ್ಲ ಅನಿ ತೆ ಆಮಕ ಸಮಜಲ ಅನಿ ತಶಂತ ಆಮಿ ಏಕ ಅನೇಕ ತಸಲತ್ ವ್ಯಕ್ತಿ ರೂಪಿತ ಕರಿಚೆ ಎ ಮಳಚೆ ಹಮೆ ಅನಿ ಸಕ್ರಾಂಚೆ ಏಕ ಏಕ ಚಿಂತ ಅಬ್ಜಾವನ ಅಸ ಎನ್ಸ ತಸಲತ್ತು ಮನೀಸ್ ಆಮಕ ಅನೇಕ ಜಾಯನ್ ಎಮಕ ಮುನ್ ಸಂಗೋನ್ ತಶೆ ಮುಜಿ ಚಾರ್ ಉತ್ತರ ತಚೆ ಕತ್ತಿರ ಹಮೆ ಆಟೋಣು ಆಮಿ ಈ ವಿಷಯ ಆಜ ಹಮೆ ಲೋಕಾಂಕ ಕಳಿ ಜಾಯ್ಜೆ ಮುನ್ನು ಹಮೆ ಚಿಂತೋಣು ಆಜಾವು ಹಂಗಸರ್ ಪೌಲ ಅನಿ ಈ ವಿಷಯ ಹಮೆ ಲೋಕಾಂಕ ತಿಳಿಸಿಲ್ಲ
1: ಎದ್ದುಳ್ತಾಯ್ ತುಮ್ಮಿ ಲೋಕಾ ಮಗಾಳ್ ಜಾವನ ಶಿಲೋ ತೂಗು ಸೇತುವೆ ಸರದಾರ ಖ್ಯಾತಿಚೋ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಹನ್ನಿ ಕೆಲಲ್ ಸೇವಾ ಹ್ಯಾ ವಿಷಯಾರಿ ಮಾರ್ಕ್ ಶೇರಾ ಹನ್ನಿ ಪ್ರಸ್ತುತ ಕೆಲಲೆ ಭಾಷಣ ಕಲಿಂತಿ ಹ್ಯಾ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಕ್ಕೂ ಪ್ರಸಾರ ಜಲ್ಲೆ
2: ಆಕಾಶವಾಣಿ ಮಂಗಳೂರು ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ.

ಸಾವಿರಕ್ಕೆ ಒಬ್ಬ ಸಂತ, ಲಕ್ಷಕ್ಕೆ ಒಬ್ಬ ಮಹಾಂತ, ಕೋಟಿಗೆ ಒಬ್ಬ ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯಪುರುಷರಲ್ಲಿ ಕಡುಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡುಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ, ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18-19 ಶತಮಾನದಲ್ಲಿ ಅವತರಿಸಿದ್ದರು. ಕಡುಕೋಳ ಮಡಿವಾಳಪ್ಪನವರು ಸರಿಸುಮಾರು 40-50 ವರ್ಷ ಹಿರಿಯರಾಗಿದ್ದರು. 4-5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಕೂಡ 18-19 ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕಡಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕ್ರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈ ಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕ್ರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣ್ಮಗೇರಿ ಮಠದ ಶಾಖಾ ಮಠವಾದ ತಮ್ಮೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ, ಪುರಾಣ, ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರು ಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದ ಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ. ಅಂತೆಯೇ ಗಂಗಮ್ಮ ಮತ್ತು ವಿರೂಪಾಕ್ಷಯ್ಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವಿರೂಪಾಕ್ಷಯ್ಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡುಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ, ಏನ ಹಡದಾಳ ನಮ್ಮವ್ವ, ಎಂಥವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡಾಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಗ ಮಲಗಲಿಲ್ಲ, ಬಿದನೂರು ಸ್ಥಳದಲ್ಲಿ ವಿರೂಪಾಕ್ಷೇಶನ ತೊಟ್ಟಿಲು ತೂಗೆಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗೆತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆ

ಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರೆಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪದಿಂದ, ನೀ ಯಾರೋ, ನೀನಾ, ಅಪ್ಪ ಇಲ್ಲ ಅಂದ್ರೆ ಈಟ್ ಉರಿತಿದ್ದಿ, ಇನ್ನ ಅಪ್ಪ ಇದ್ರೆ ಏಟ್ ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣಮಿಗೇರಿ ಮಠದ ಮಹಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತ್ತಿ, ನೀ ಹೆಂಗ ಮಾಂತನಾಗುತ್ತಿ, ಹಂಗೆ ಹಿಂಗೆ ಹೊತ್ತು ಗಳೆದು ಹಂಗೇನಿ ಸತ್ತೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ ಹತ್ತರಲ್ಲಿ ಹನ್ನೊಂದಾಗುತ್ತಿದ್ದರು. ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ, ನೆಮ್ಮದಿ, ಜ್ಞಾನ ಅರಸುತ್ತ ಚಿಣಮಗಿರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಾಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ, ಕೊನೆಗೆ ನನಗೆ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡುಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತ ನೋಡೋ ಎನ್ನ ದೃಷ್ಟ, ಸೇವಕ ನಿಂತಿನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆಯಿಟ್ಟಾಗ ಅರಳಗುಂಡಿಗೆ ಮಹಾದಾಸೋಹಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ, ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವಪತ್ರಿಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ ಅಥವಾ ಅಲ್ಲವೋ ಎಂದು ಕೇಳಿದರು. ಪತ್ರಿಗಿಡ ಎಲ್ಲಿ ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ ತನ್ನ ಕತೆ ಹೇಳಿ, ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳೀಪ್ಯಾಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳೀಪ್ಯಾಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂತ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ, ಸಿದ್ಧ ಪರಂಪರೆ, ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣಮಗಿರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ, ಮೌನ, ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡುಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ, ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿಣಮಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆ ಮಲ್ಲಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ, ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳೇಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲಸಲ್ಲದ ಕತೆ ಕಟ್ಟಿ ಕೋಪಿಷ್ಟ ಮಲ್ಲಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕೆಯ ಮದದಲ್ಲಿ ಅರಿವು ಮರೆತು ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು, ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಘಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೋ ಕೆಟ್ಟಿಲ್ಲ ಎಂದು ಹಾಡುತ್ತಾ ವಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳ್ಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣ ಸಿರಿಸಿಗೆಯ ರೇವಣಸಿದ್ಧನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ, ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪಧುರಿ

ಅಲ್ಲಿಗೆ ಮತಸ್ಥರಾಗಿದ್ದ ಮಲ್ಲಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘ್ಯರತ್ನವನ್ನು ಕಾಪಾಡಲು ಕೋಣಸಿರಿಸಿಗಿ ಮತ್ತು ಕಡಿಕೊಳದ ಜನ ಜಾತ್ರೆಗೆ ಸೇರಿದಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣಸಿರಿಸಿಗೆಯಿಂದ ಬಿಡದ ಜನ, ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು, ಊರು ತುಂಬ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡು ನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂಥ ಕಾಲ, ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಯಾತರ ಕಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟ್ಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟ್ಟಿಪೀಟಿ. ಮೂಕನಾಗಬೇಕು ಈ ಜಗದೊಳು ಜ್ವಾಕ ಆಗಿರಬೇಕು, ಕಾಕ ಬುದ್ಧಿ ಕಡಿಗಿ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕಬೇಕು. ನನ್ನ ಒಳಗನ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನ ಎಲ್ಲರ ಹಂಗೊಂದು ಹರಕೊಂಡೆ, ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕ ಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವಪದಕಾರರಲ್ಲಿಯೂ ಎಲ್ಲಾ ಜಾತಿ ಮತ ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು. ಹೂ ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು, ಸಂತರನ್ನು ಮತ್ತು ತತ್ವಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗವಾಳ ರೇವಪ್ಪರನ್ನು ಕರೆದು, ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಗೀರು ಇನಮ್ಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ, ತೆಲಗಬಾಳ ರೇವಪ್ಪ, ನಾ ಚಿಣಿಯನಾಡಿದೆನೋ, ನಾ ಚಿಣಿಯನಾಡಿದೆನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯನಾಡಿದನೋ, ನಾ ಚಿಣಿಯನಾಡಿದನೋ ಎಂದು ಹಾಡಿದರೆ, ಕಡ್ಲೇವಾಡ ಸಿದ್ದಪ್ಪ, ನಾಯೇನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗಿ ಇಂದಿಗಿ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ, ಅಂಬಿಗರ ಚೌಡಯ್ಯನ ವಂಶ. ಹೀಗೆ ಮೂರೂ ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಜನ ಶಿಷ್ಯರಿಗೆ, ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವ ಪದಗಳ ಜುಗಲ್ಬಂದಿ. ಕಡಕೋಳ ಮಡಿವಾಳಪ್ಪನವರು ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ
ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ

0: ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವ ಪದಕ್ಕೆ ಮಡಿವಾಳಪ್ಪನವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕೋ, ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕೋ ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ಣುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದ ಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆಯ ಮಹಾದಾಸುಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ, ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತೀಯತೆ ಅಜ್ಞಾನದ ಅಂಧಕಾರ ಅಹಂಕಾರದಿಂದ ಕೂಡಿದ ಟೊಳ್ಳುತನ ಮೂಢನಂಬಿಕೆ ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವಪದ, 1100 ಮಂಗಳಾರತಿ ಮತ್ತು 1000 ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ: ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ಧಿ ನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರುಮಹಾಂತ ಎಂದಿದೆ, ಆದರೆ ತತ್ವ ಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ ಪೂಜಿಸಿದರೆ ಮನ ಮನುಷ್ಯ ಸಮಾಜ ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು, ನೀ ನೋಡಿದು ಪಾದವನಿಟ್ಟು ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು.
1: ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು. ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಶೆಗಣಿ ಎರೆಸಿದರು, ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ ಸೇವೆ ತ್ಯಾಗದ ಬದುಕು ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು. ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ

ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರು ಸೇವೆಯೇ ಅವರ ಧ್ಯೇಯ ಎಂದರು. ಜೀವಿತದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು ಕೃಷಿಕ ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ ತ್ಯಾಗ ಸೇವೆಯ ಮೂರ್ತಿಯೇ ನಾಡಿಗೆ ಹೆಮ್ಮೆಯಾಗುವ ರೈತ ನೀನು ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ ಆಲದ ಮರ ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನ್ನು ಕೊಟ್ಟೆ ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತ ಬಂದೆ ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತ ಬುದ್ಧನ ಪರಿಯನ್ನು ಕೇಳುತ್ತ ನಾವು ಬುದ್ಧಿವಂತರಾದೆವು ಎನ್ನುತ್ತ ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ ಆಲದ ಮರವನ್ನೆಟ್ಟು ಆನಂದ ಪಡೆಯೋಣ ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ ಆಲದ ಮರದ ಅಮೂಲ್ಯಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ ಭೂಮಿ ತಾಯಿ ಹತ್ತು ತಿಂಗಳು ಹತ್ತು ಜನ್ಮವಿತ್ತಳು ಜನನಿ ತಾಯಿ ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ ತಾಯಿಯ ಮಡಿಲು ಮಗುವಿಗೆ ಮೊದಲ ಸ್ಪರ್ಶ ಭೂಮಿಯ ಮಡಿಲು ಜೀವಜಾತಿಗೆ ಶಾಶ್ವತ ಆಶ್ರಯ ತಾಯಿಯ ಎದೆ ಹಾಲು ದೇಹ ಬಲಗೊಳಿಸುವ ಭೂಮಿಯ ಅನ್ನ ಜೀವಕ್ಕೆ ನೆಲೆ ನೀಡುವ ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ ಬೆಟ್ಟಗಳು ಅವಳ ಕಿರೀಟ ಕಾಡುಗಳು ಕೇಶರಾಶಿ
ನದಿಗಳು.

0: ನಗುವಿನ ಕಲಕಲ ಪ್ರೀತಿಯ ಗೀತೆ. ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ. ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ. ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ. ರೈತನ ಬೆವರಿಗೆ ಕೊಡುವಳು ಚಿನ್ನವ. ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ. ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು. ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ಬಿ. ರಘುರಾಮ್ ವಾಯ್ಲಿನ್, ವಿ. ಪ್ರವೀಣ್ ಮೃದಂಗ. ಮೊದಲಿಗೆ ಸ್ವಾತಿ ತಿರುನಾಳ್ ಅವರ ಕೃತಿ ಪಾಲಯ ಮಾಂ ಶ್ರೀ ಪಂಕಜನಾಭ, ನಾಯಕಿ ರಾಗ ರೂಪಕ ತಾಳ.

ಸ್ವಾತಿ ತಿರುನಾಳ್ ಅವರ ಇನ್ನೊಂದು ಕೃತಿ ಪಾಹಿತರ ಸುಕುಮಾಲಯ ಸಂತತಂ, ಜಗನ್ಮೋಹಿನಿ ರಾಗ, ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಬಿ. ರಘುರಾಮ್ ವಾಯ್ಲಿನ್, ವಿ. ಪ್ರವೀಣ್ ಮೃದಂಗ. ಆಕಾಶವಾಣಿ ಮಂಗಳೂರು. ಈಗ ನಿಶಾ ಗೀತ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹಮ್ದೋನೋ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆ, ರಚನೆ ಸಾಹಿರ್ ಲುಧಿಯಾನ್ವಿ, ಸಂಗೀತ ಜಯದೇವ್.

ಹಮ್ ದೋನೋ ಚಿತ್ರದ ಗೀತೆ ಕೇಳಿದಿರಿ. ಈಗ ಸೌದಾಗರ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ರವೀಂದ್ರ ಜೈನ್.

ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಚಿತ್ರ ಕಾರ್ವಾ, ರಚನೆ ಮಜ್ರೂ ಸುಲ್ತಾನ್ಪುರಿ, ಸಂಗೀತ ಆರ್ ಡಿ ಬರ್ಮನ್.

ಕಾರ್ವಾ ಚಿತ್ರದ ಗೀತೆ ಕೇಳಿದಿರಿ. ಈಗ ಗಾಯಕ ಜೋಡಿ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಹಾಡಿರುವ ದಿಲ್ಲಿ ಕಾ ಠಗ್ ಚಿತ್ರದ ಗೀತೆ. ಶೈಲೇಂದ್ರ ಅವರ ರಚನೆಗೆ ರವಿ ಅವರ ಸಂಗೀತವಿದೆ.

ಕೇಳಿ ಆಶಾ ಭೋಸ್ಲೆ ಹಾಡಿರುವ ಗೀತೆ. ಚಿತ್ರ ಉಮ್ರಾವ್ ಜಾನ್, ರಚನೆ ಶಹರ್ಯಾರ್, ಸಂಗೀತ ಖಯ್ಯಾಮ್.

ಭೂಪೇನ್ ಹಜಾರಿಕಾ ಸಂಗೀತ ನೀಡಿ ಅವರೇ ಹಾಡಿರುವ ಗೀತೆ, ಚಿತ್ರ ರುದಾಲಿ, ಗೀತರಚನೆಕಾರರು ಗುಲ್ಜಾರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಶಾ ಗೀತ್ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಬೆಳಗ್ಗೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ರವಿ ಅಲೆಬೂರಾಯ ವರ್ಕಾಡಿ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ. 8:30 ಚಿತ್ರಗೀತೆಗಳ ಪ್ರಸಾರವಿದೆ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ.

0: ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರ ಸಂದರ್ಶನದ ಮುಂದುವರಿದ ಭಾಗ ಕೇಳುವಿರಿ. 9:30 ಭಾವಗಾನ ತಿಂಗಳ ಹಾಡು. ಆ ನಾ ಪೂರ್ಣಿಮಾ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಮುರಳಿ ಧರ್ಕೆ, ಹಾಡಿದ್ದಾರೆ ಶರದಿ ಪಾಟೀಲ್. 9:40 ಗಾಂಧಿ ಸ್ಮೃತಿ. 9:50 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಗುಬ್ಬಿದ ಗೂಡು, ಮಕ್ಕಳಿಗಾಗಿ ಕಾರ್ಯಕ್ರಮ. ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ವನಿತಾವಾಣಿ, ನಾಟಿ ವೈದ್ಯೆ PM ಸುನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. 11:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ. ಮಹಿಳಾ ಕಾನೂನುಗಳು ಈ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮ. 1:20 ಸ್ವರಮಾಧುರ್ಯ, ಆರ್ ಚಂದ್ರಿಕಾ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಕೇಳುಗರೆ, ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.
1: This is Akashvani, the news read by Renuka. India has crossed the 1 billion mark in social protection coverage. In a social media post, Union Labour and Employment Minister Dr. Mansukh Mandaviya said, India's social protection coverage has expanded from 19% in 2015 to 68.4% in 2026, bringing more than 100 crore citizens under the umbrella of social protection framework. He said this reflects the Narendra Modi government's commitment to Sabka Saath, Sabka Vikas. India's social protection system has expanded significantly through various welfare programs aimed at providing financial security, healthcare, and food assistance to millions. These initiatives have played a crucial role in improving livelihoods and reducing poverty across the country. Prime Minister Narendra Modi will flag off India's first hydrogen train between Jind and Sonipat at Jind railway station tomorrow during his visit to Haryana. Designed, engineered and integrated in India, the train has been developed using indigenous technology, reflecting the country's growing capabilities in advanced railway engineering. With the introduction of this train, India joins the select group of countries that have operational hydrogen-powered trains. These include Germany, Japan, China and the United States. The train has been designed to run at a speed of 110 km per hour, but on this section, it will operate at a maximum speed of 75 km per hour. More from our correspondent.
2: India's hydrogen train features a 10-coach configuration, making it among the longest hydrogen-powered passenger trains developed so far. It is powered by 3,200 horsepower propulsion system, making it one of the most powerful hydrogen-powered train sets in operation. The train is powered by hydrogen fuel cell technology, which converts hydrogen into electricity to propel the train. The process produces only water vapor as a byproduct, resulting in zero carbon emissions during operation, supporting India's transition to sustainable transport. The train is equipped with multi layer safety systems capable of detecting hydrogen leaks, heat, flames and smoke. Anand Kumar for Akashvani News, Delhi.
1: Mr. Modi will also launch various development projects worth around 14,700 crore rupees in Jind. He will then travel to Chandigarh, where he will unveil several development projects worth over 6,600 crore rupees. The Prime Minister will thereafter visit Jalandhar in Punjab, where he will launch multiple development projects worth over 5,470 crore rupees. Prime Minister Narendra Modi today held a conversation with the Amir of Qatar, Sheikh Tamim bin Hamad.